ಆಕಾಶವಾಣಿ ಮಂಗಳೂರು, ಸಮಯ 5:58 ಹಾಗೂ 27 ಸೆಕೆಂಡುಗಳು. ಇಂದು ಭಾನುವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 17ನೇ ದಿನ, ಅಂದರೆ 2026ನೇ ಸವಿ ಜೂನ್ ತಿಂಗಳ 7ನೇ ತಾರೀಕು. ನಿಲಯದ ಬೆಳಕಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1099 kHz FM ಕಂಪನಾಂಕ, 100.3 MHz. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಂತೋಷ್ ಆಳ್ವ ಎಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಸುಪ್ರಭಾತ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈಗ ಕೇಳಿ ಎಸ್ ಶಂಕರವರು ಹಾಡಿದ ಗುರುರಾಮ ವಿಠಲರ ಕೀರ್ತನೆ, ಏಕೆ ನೀ ಬರಿದೆ ಮೆಚ್ಚಿದೆ ಭವಹರಗೆ.

ಈಗ ಕೇಳಿ ವೃಂದಗಾನದಲ್ಲಿ ಪೂತಿ ನರಸಿಂಹಾಚಾರ್ಯರ ರಚನೆಯ ದೇಶಭಕ್ತಿ ಗೀತೆ ಓ ಭಾರತಿ ಓ ಭಾರತಿ.

0: ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಚಿಂತನ ಆರ್.ಎಂ. ಶರ್ಮಾ ಅವರಿಂದ.
1: ಗಾದೆ: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಬಿಡಿರಿ, ವೇದ ಪರದೈವದ ಸೃಷ್ಟಿ, ಗಾದೆ ಮಾನವ ಜನಾಂಗದ ಕೊಡುಗೆ. ಗಾದೆ ಲೋಕೋಕ್ತಿ ನಾಣ್ಣುಡಿ ಹೀಗೆಲ್ಲ ಹೇಳುವುದು ಉಂಟು. ಗಾದೆ ಅಂದಿನ ಅಂದಿನ ಪ್ರಚಲಿತ ಜೀವನ ವಿಧಾನಗಳಿಗೆ ಹೊಂದಿಕೊಂಡು ಚಾಲ್ತಿಯಲ್ಲಿದೆ. ಗಾದೆ ಎಂದಿಗೂ ಸಲ್ಲುತ್ತದೆ ಅಂತ ಹೇಳಲು ಆಗದು. ಮೊದಲೆಲ್ಲ ಹಣವನ್ನು ನೀರಿನಂತೆ ಪೋಲು ಮಾಡುತ್ತಾರೆ ಎಂಬ ಮಾತುಗಳು ಇತ್ತು. ಆದರೆ ಈಗ ನೀರು ದುಬಾರಿ ವಸ್ತು, ಹಾಗಾಗಿ ಹಣ ಖರ್ಚು ಮಾಡುವ ಮಾತು ಇಲ್ಲಿ ಸರಿ ಬರುವುದಿಲ್ಲ. ನಾಯಿ ಬುದ್ಧಿ ಎನ್ನುತ್ತಾರೆ, ಸರಿಯಾದ ನಡವಳಿಕೆ ಇಲ್ಲದಿದ್ದರೆ. ಆದರೆ ನಾಯಿ ನ್ಯಾಯಕ್ಕೆ ನಾಯಿ ಬುದ್ಧಿ ಉಂಟು, ಆದ್ದರಿಂದ ಆಗಾದಿಯೂ ಸುಳ್ಳು. ಅಡ್ಡಮಳೆ ದಡ್ಡಮಗ ದಂಡ ಎನ್ನುತ್ತಾರೆ, ಇದು ಎಷ್ಟು ಸಮಂಜಸ. ಅಡ್ಡಮಳೆ ಋತುಗೆ ಬದ್ಧವಾದ ಅಥವಾ ಬದ್ಧವಾಗದ ಪುಷ್ಪವೃಷ್ಟಿ ಎನ್ನುತ್ತಾರೆ. ದಡ್ಡಮಗ ದೊಡ್ಡವರೇ ದಡ್ಡರಿರುತ್ತಾರೆ, ಆಗ ಮಗ ದಡ್ಡ ಎಲ್ಲಿದೆ ಸತರ್ಕ. ಕಾಂಟೆಂಪೊರರಿ ಮ್ಯಾಟರ್ಸ್ ಅಂದರೆ ಅನ್ವಯ ಅದೇ ಸಮಸ್ಯೆ. ಕಣ್ಣಿಗೆ ಮಣ್ಣೆರಚು, ಮಣ್ಣು ಮುಖ್ಯದ, ಎಲ್ಲ ಮಣ್ಣು ಪಾಲು, ಹೀಗೆಲ್ಲ ಮಣ್ಣು ಕನಿಷ್ಠ ಪುಷ್ಟ ಅಲ್ಲ ಅಂತ. ಅಳುವ ಗಂಡಸನ್ನು ಮತ್ತು ನಗುವ ಹೆಂಗಸನ್ನು ನಂಬಬೇಡ ಎನ್ನುತ್ತಾರೆ. ಅಳು ನಗು ಮನುಷ್ಯನ ಸಹಜ ಗುಣಗಳು, ಅಲ್ಲೇಕೆ ಬೇಕು ಭೇದ. ನಗುವ ಹೆಂಗಸು ದ್ರೌಪದಿ ಮಹಾಭಾರತದ ಸರ್ವನಾಶಕ್ಕೆ ಕಾರಣವಾದಳು. ಶ್ರೀರಾಮನ ಅಳು ಸೀತಾಪಹರಣ, ರಾಮಾಯಣದಲ್ಲಿ ರಾವಣನ ನಾಶ. ಇನ್ನೆಲ್ಲಿ ಈ ಗಾದೆಗೆ ಮಹತ್ವ? ಪ್ರಸವ ಪ್ರಕ್ರಿಯೆ: ಮಗು ತಾಯಿಯ ಗರ್ಭದಿಂದ ಬಂದ ತಕ್ಷಣ ಹೊಸ ಜೀವ ಅಳದೇ ಇದ್ದರೆ ಅದರ ಮುಖಕ್ಕೆ ಕೊರೆಯುವ ತಣ್ಣೀರನ್ನು ಎರಚಿ ಕಿಟಾರನೆ ಕಿರುಚುವಂತೆ ಮಾಡುತ್ತಾರೆ ದಾದಿಯರು. ಕಾರಣ ಜೀವನ ಭದ್ರ ಎನ್ನಲು ಅದು ಸಂಕೇತ. ಆ ಮಟ್ಟಿಗೆ ಆ ಶಿಶು, ಅದು ಗಂಡಾದರೂ ಆಗಿರ್ಬೋದು ಹೆಣ್ಣಾದರೂ ಆಗಿರ್ಬೋದು, ಅಳುವುದೇ ಅದಕ್ಕೆ ಜೀವನದ ಮುಖ್ಯವಾದ ಉದ್ದೇಶ. ಆವಾಗ ಅಳುವ ಗಂಡು ನಗುವ ಹೆಂಗಸು ಅನ್ನೋ ಮಾತುಗಳೆಲ್ಲ ಸುಳ್ಳಾಗಿ ಹೋಗುತ್ತೆ. ಅಲ್ಲಿಗೆ ಗಾದೆ ಕೊಟ್ಟೆ ಅಲ್ವೇ: ತಾನು ಮಾಡುವುದು ಉತ್ತಮ, ಮಗ ಮಾಡುವುದು ಮಧ್ಯಮ, ಆಳು ಮಾಡುವುದು ಅಧಮ. ಭಗವಂತನ ಉಪಾಸಕರೆಲ್ಲರೂ ಸತ್ಯವಾಗಿಯೂ ಸೇವಕರೇ. ಸೇವಾ ಅದು ಆಳಿನ ಕೆಲಸವಲ್ಲವೇ? ಆಗ ಉಪಾಸನೆ ಇದೇನು ಹಾಸ್ಯವೇ? ಹುಳಿ ಹಿಂಡುವುದು: ಸಿಹಿ ಹಾಲು ಹುಳಿ ಹೆಪ್ಪು ಆಗಲು ಮೊಸರು ಆಗಲು ಹುಳಿ ಬಲವೇ ಬಲಾತ್ಕಾರವೇ? ಅಪೇಕ್ಷೆಯೇ ಆಕ್ಷೇಪಣೆಯೇ? ಏನಿದೆ ಈ ಗಾದಕ್ಕೆ? ತಳ ಇಲ್ಲ ಬುಡ ಇಲ್ಲ. ವೈದ್ಯ ಸಿದ್ಧಾಂತ: ವಿ ಟೇಕ್ ಪೈನ್ಸ್, ವಿ ಗಿವ್ ಸ್ಮೈಲ್ಸ್. ವೈದ್ಯ ಗಂಡಸು ಹೆಂಗಸು ಯಾರೂ ಸರಿ. ಪೈನ್ಸ್ ಅಳುವುದೇ, ಆಗಬಾರದೆ ಆಗಿಲ್ಲವೇ? ಅಲ್ಲಿಗೆ ಆ ಗಾದೆ ಕುಸಿಯಲಿಲ್ಲವೇ? ಯಾವುದೇ ಸಿದ್ಧಾಂತ ಆಚಾರ ಸಮಯ ಎರಡೂ ಪೂರಕ ಪರಸ್ಪರ, ಅದಿಲ್ಲದಿದ್ದರೆ ಅಪಸ್ವರ, ಅದಿದ್ದರೆ ಸದಾ ಸುಸ್ವರ.
0: ಇದುವರೆಗೆ ಆರ್.ಎಂ. ಶರ್ಮಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:40 ಶಿವಮೊಗ್ಗ ಸುಬ್ಬಣ್ಣವರು ಹಾಡಿದ ಸಂತ ಶಿಶುನಾಳ ಶರೀಫರ ತತ್ವಪದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಮುಕುಂದ್. 6:50 ರೈತರಿಗೆ ಸಲಹೆ. 7:15

ಸುಗಮ ಸಂಗೀತ. ಯಶವಂತ್ ಹಳಿಬಂಡಿ ಸಂಗೀತ ಕಟ್ಟಿ ಹಾಡಿದ ಭಾವಗೀತೆಗಳು. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಅತಿಥಿ ಎಸ್ಆರ್ ಸತೀಶ್ ಚಂದ್ರ, ಅಧ್ಯಕ್ಷರು ಕ್ಯಾಂಪ್ಕೋ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, ವೆಂಕಟೇಶ್ ಗೋಡ್ಖಿಂಡಿ, ಎಂ ರಾಘವೇಂದ್ರ, ಬಿಆರ್ ಸುರೇಖ ಹಾಡಿದ ಭಾವಗೀತೆಗಳು. 9:20 ಚಿತ್ರಗೀತೆಗಳು. 10:00 ಬಾಲವೃಂದ, ಬಂಟ್ವಾಳ ತಾಲೂಕು ಕುಜಿಲಬೆಟ್ಟು ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾಕಾಲಕ್ಷೇಪ, ಪ್ರಸಂಗ ಸತ್ಸಂಗದ ಮಹಿಮೆ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾವಿಹಾರ. ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ. ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ. ಹಾರ್ಮೋನ್ ಸಮಸ್ಯೆಗಳು ಕುರಿತು ಡಾ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಅಟಲ್ ಭೌಜಲ್ ಯೋಜನೆ ಕುರಿತು ಮಾಹಿತಿ. 11:20 ಸ್ವರ ಮಾಧುರ್ಯ. ಎಸ್ ಶಂಕರ್ ಹಾಡಿದ ಭಕ್ತಿಗೀತೆಗಳು. 11:30 ಚಕೋರಿ. ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಲೋಕಾಮುತ್ರ. ರಚನೆ ಡಾ ಬಿ ಆರ್ ಕವಿತಾರೈ. ನಿರ್ಮಾಣ ಡಾ ಬಿ ಎಂ ಶರಭೇಂದ್ರ ಸ್ವಾಮಿ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಮಳೆ ಕೊಯ್ಲು ಮತ್ತು ಪರಿಸರ ಸಂರಕ್ಷಣೆ ಕುರಿತು ಮಾರ್ಕ್ ಶೇರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿ ಸುಮಾ ಆರ್ ಮಿತ್ರಾ. 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆ, 6:50ಕ್ಕೆ ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಪಂಚವಟಿ, 7:45ಕ್ಕೆ ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. 8:00ಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಂಚಿತರಿಗೆ ಆದ್ಯತೆ. 8:35ಕ್ಕೆ ಸುಗಮ ಸಂಗೀತ, ದೀಕ್ಷಾ ರಾಮಕೃಷ್ಣ ಶರಧಿ ಪಾಟೀಲ್ ಹಾಡಿದ ಭಾವಗೀತೆಗಳು, 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಚಿತ್ರಗೀತೆಗಳು, 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಡಾಕ್ಟರ್ ಮುಂಡಾ ಸುಧಾರಾಣಿಯವರ ಹಾಡುಗಾರಿಕೆ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಶಿವಮೊಗ್ಗ ಸುಬ್ಬಣ್ಣವರು ಹಾಡಿದ ಸಂತ ಶಿಶುನಾಳ ಶರೀಫರ ತತ್ವಪದ ಕೇಳೋಣ.

ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಹೃದಯದ ಕೆಲವು ಕಾಯಿಲೆಗಳು. ಪ್ರಸ್ತುತಿ

0: ಡಾಕ್ಟರ್ ಮುಕುಂದ್.
1: ಹೃದಯಕ್ಕೆ ರಕ್ತ ಚಲಿಸಿಕೊಡುವಂಥ ನರ ಅಂತ ಹೇಳಿದರೆ ಕೊರೋನರಿ ಆರ್ಟರಿ. ಅದರಲ್ಲಿ ಅಡಚಣೆ ಬರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಚರ್ಬಿ ಅಂದರೆ ಕೊಲೆಸ್ಟ್ರಾಲ್ ಅಂಥದ್ದು ಸೇರಿಕೊಂಡು ಕ್ರಮೇಣ ಈ ಟ್ಯೂಬ್ ಸಾಧಾರಣ 3 mm 4 mm ಒಳಗಡೆ ಇರೋದು ಅದು ನಿಧಾನವಾಗಿ ಸಫರ್ ಆಗ್ತಾ ಬರುತ್ತೆ. ಬ್ಲಾಕ್ ಬೆಳೆಯುವಾಗ ಪೂರ್ಣ ಬಂದಾದರೆ ಹಾರ್ಟ್ ಅಟ್ಯಾಕ್ ಅಂತ ಬರೋದು. 60%ಗಿಂತ ಕೆಳಗಡೆ ಇದ್ದರೆ ಅದರ ಸಿಂಪ್ಟಮ್ಸ್ ಇರೋದಿಲ್ಲ, ಏನು ತೊಂದರೆ ಕಾಣಿಸ್ಕೊಡೋದಿಲ್ಲ. 60%ರಿಂದ ಪೂರ್ಣ ಪ್ರಮಾಣದವರೆಗೆ ಇರುವಂಥ ಆ ಮಧ್ಯದಲ್ಲಿ ನಡೆಯುವಾಗ ನೋವು ಬರೋದು ಅಥವಾ ಕೆಲವು ಸರ್ತಿ ಸ್ಟ್ರೆಸ್ಸಲ್ಲಿ ನೋವು ಬರೋದು, ಡಿಪೆಂಡಿಂಗ್ ಆನ್ ದಿ ಇದು ಸಿವಿರಿಟಿ ಆಫ್ ದಿ ಬ್ಲಾಕ್ ಅಂತ ಆಂಜಾನ್ ಅಂತ ಹೇಳ್ತೀವಿ. ಪೂರ್ಣ ಬಂದಾದರೆ ಹಾರ್ಟ್ ಅಟ್ಯಾಕ್ ಕಂಪ್ಲೀಟ್, ಆ ಜಾಗಕ್ಕೆ ರಕ್ತ ಚಲನೆ ನಿಂತಾಗ ಪರ್ಮನೆಂಟ್ ಡ್ಯಾಮೇಜ್, 15 ನಿಮಿಷದ ಮೇಲೆ ಪರ್ಮನೆಂಟ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಹೇಳೋದು ಹಾರ್ಟ್ ಅಟ್ಯಾಕ್ ಅಂತೇಳಿ. ಇದು ರಕ್ತನಾಳದಲ್ಲಿರುವಂಥ ಕಾಯಿಲೆ. ಇದಲ್ಲದೆ ಹಾರ್ಟಿನ ಮಜಲಿಗೂ ಕಾಯಿಲೆ ಬರುತ್ತೆ. ಒಂದು ಕೆಲವು ಸರ್ತಿ ವೈರಲ್ ಇನ್ಫೆಕ್ಷನ್ ಅಂತ ಬಂದು ಮಯೋಕಾರ್ಡೈಟಿಸ್ ಅಂತ ಅಂತೀವಿ. ತಾತ್ಕಾಲಿಕವಾಗಿಯೂ ಕೆಲವು ಸರ್ತಿ ಪರ್ಮನೆಂಟ್ ಡ್ಯಾಮೇಜು ಅದು ಈ ಹಾರ್ಟಿನ ಮಸಲಿಗೆ. ಹಾರ್ಟ್ ಅಟ್ಯಾಕ್ ಬಂದರೂ ಈ ಮಸಲಿಗೆ ಪೆಟ್ಟಾಗೋದು. ಇದೇ ಹಾರ್ಟಿನ ಮಾಂಸಖಂಡ ಈ ಮಯೋಕಾರ್ಡೈಟಿಸ್ ಅಂತ ಹೇಳುವ ಹೆಚ್ಚಿನ ವೈರಲ್ ಅಂತೇಳಿ ಅದರಲ್ಲೂ ಡ್ಯಾಮೇಜ್ ಆಗ್ಬೋದು. ಇನ್ನೊಂದು ಹೇಳಿದರೆ ವ್ಯಾಲ್ವ್ನದ್ದು ಇನ್ಫೆಕ್ಷನ್, ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಡೈರೆಕ್ಟಾಗಿ ರಕ್ತದ ಮೂಲಕ ಹಾರ್ಟಿನ ವಾಲ್ವಿಗೆ ಇನ್ಫೆಕ್ಷನ್ ಸೇರ್ಬೋದು. ಅದು ಸಾಧಾರಣವಾಗಿ ಆಗೋದು ಅಂತ ಹೇಳಿದರೆ ಡ್ಯಾಮೇಜ್ ಇದ್ದ ಜಾಗದಲ್ಲಿ ಇದು ಬ್ಯಾಕ್ಟೀರಿಯಾ ಸೆಟ್ಲ್ ಆಗಿ ಇನ್ಫೆಕ್ಷನ್ ಬರೋದು ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಬಹಳ ಅದು ಡೇಂಜರಸ್, ಸಾಧಾರಣವಾಗಿ ಹಲವು ದಿನಗಳಿಂದ ಗುಣ ಆಗದ ಜ್ವರ ಗೊತ್ತಾಗೋದು ಮತ್ತೆ ಲೇಟಾಗಿ. ಸಾಧಾರಣವಾಗಿ ಜ್ವರ ವೈರಲ್ ಫೀವರ್ ಅಂತೇಳಿ ತಿಳ್ಕೊಂಡು ಮತ್ತೆ ಸಡನ್ ಆಗಿ ಇದು ಇನ್ನೂ ಗುಣ ಆಗ್ತಾ ಇಲ್ಲ ಅಂತೇಳು ಹುಡುಕ್ತೇವೆ, ಏನು ಕಾರಣ ಬೇರೆ ಏನಾದ್ರು ಇರ್ಬೋದು ಅಂತೇಳಿ. ಅಪರೂಪ ಆದರೂ ಭಾಳ ಮುಖ್ಯ ಮೊದಲೇ ಅದನ್ನು ಗೊತ್ತು ಮಾಡುವಂಥದ್ದು ಅದು ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತೇಳಿ. ಮತ್ತೆ ಇರುವುದಂತ ಹೇಳಿದರೆ ಈ ಕರೆಂಟ್ ಪಾಸ್ ಹೋಗುವ ಹಾರ್ಟ್ ನರದ ನ್ಯೂನತೆಗಳು, ಹಾರ್ಟ್ ಬ್ಲಾಕ್ ಅಂತ ಹೇಳ್ತೇವೆ. ಅದು ಹುಟ್ಟಿನಲ್ಲಿ ಬರ್ಬೋದು, ಸಾಧಾರಣವಾಗಿ ನಂತರ ಅದನ್ನು ಡಿಜೆನರೇಟಿವ್ ಕಾಸ್ ಅಂತೇಳಿ ನಿಧಾನವಾಗಿ ಅದರ ಶಕ್ತಿ ಕಡೆ ಕುಂದುತ್ತಾ ಬರುತ್ತೆ. ಆಗ ಒಂದು ಕಡೆಯಲ್ಲಿ ವೀಕ್ ಆಗಿರುತ್ತೆ ನರ, ಅದಕ್ಕೆ ಹೇಳೋದು ಹಾರ್ಟ್ ಬ್ಲಾಕ್ ಅಂತೇಳಿ. ಅಂಥದ್ದೇ ನರ ಕೆಲವು ಸರ್ತಿ ಅದರ ಕೆಲಸ ಸರಿಯಾಗಿ ನಡೆಸ್ತಿದ್ರೆ ಅದು ಹಾರ್ಟನ್ನು ಭಾಳ ಫಾಸ್ಟಾಗಿ ಓಡಿಸುವಂಥ ಒಂದು ಪ್ರಶ್ನೆಯೂ ಇರುತ್ತೆ. ಅದಕ್ಕೆ ಹೇಳೋದು ಟೆಕಿಕಾರ್ಡಿಯಾ ಅಂತೇಳಿ. ಅದು ಎಲ್ಲಿ ಯಾವ ರೀತಿಯಲ್ಲಿ ಉಂಟು ಎಲ್ಲಿ ಉಂಟು ಅದಕ್ಕೆ ಹೊಂದಿಕೊಂಡು ಈ ಹಾರ್ಟನ್ನ ಓಡಾಡುವ ಇದರಲ್ಲಿ ವ್ಯತ್ಯಾಸ. ಹಾರ್ಟ್ ಬ್ಲಾಕ್ ಅಂತರಲ್ಲಿ ಬರೋದು ಹಾರ್ಟಿನ ಪಲ್ಸ್ ಕಡಿಮೆ ಆಗೋದು, ಇದು ಹೆಚ್ಚಾಗೋದು. ಎಲ್ಲಿವರೆಗೆ ಅಂತ ಹೇಳಿದರೆ 300ವರೆಗೆ ಹಾರ್ಟ್ ಬಡಿತಾ ಬಂದರೆ ಮಿನಿಟಿಗೆ ಪಂಪಿಗೆ ತುಂಬುವಂಥ ಸಮಯ ಇರುವುದಿಲ್ಲ, ಅಂದರೆ ಹಾರ್ಟ್ ನಿಂತ ಹಾಗೆ. ಅದು ಸಾಧಾರಣವಾಗಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಹಾರ್ಟ್ ನಿಂತೋದ ಹಾಗೆ ರಕ್ತವು ಚಲನೆ ನಿಂತು ಹೋಗುತ್ತೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹೃದಯದ ಕೆಲವು ಕಾಯಿಲೆಗಳು. ಪ್ರಸ್ತುತಿ ಡಾಕ್ಟರ್ ಮುಕುಂದ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆರೋಗ್ಯ ಮಂಥನ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಮುಕುಂದ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಬೆಳೆಯುವ ಹಣ್ಣುಗಳಲ್ಲಿ ಹಲಸು ಕೂಡ ಒಂದು. ವೈಜ್ಞಾನಿಕವಾಗಿ ಇದನ್ನು ಆರ್ಟೋಕಾರ್ಪಸ್ ಹೆಟಿರೋಫಿಲಸ್ ಎಂದು ಕರೆಯುತ್ತಾರೆ. ಭಾರತದ ಪಶ್ಚಿಮಘಟ್ಟದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಇದನ್ನು ಹಲಸಿನ ತವರೂರು ಎಂದು ಕರೆಯುತ್ತಾರೆ. ಈ ಬೆಳೆಯನ್ನು ಮಲೇಷ್ಯಾ, ಬಾಂಗ್ಲಾ, ವಿಯೆಟ್ನಾಂ,

0: ಮ್ಯಾನ್ಮಾರ್, ಬ್ರೆಜಿಲ್ ಹಾಗೆ ಆಫ್ರಿಕಾದ ದೇಶಗಳಲ್ಲಿ ಕೂಡ ಬೆಳೆಸುತ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಬಿಹಾರ್ ಇತ್ಯಾದಿ ರಾಜ್ಯಗಳಲ್ಲಿ ಭಾರತದಲ್ಲಿ ಹಲಸನ್ನು ಬೆಳೆಯಲಾಗ್ತದೆ. ಈ ಬೆಳೆಯನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಹೆಚ್ಚಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಾಣಬಹುದು. ತೆಂಗು, ಅಡಿಕೆ ಮುಂತಾದ ತೋಟದ ಬದುಗಳ ಮೇಲೆ, ರಸ್ತೆಯ ಪಕ್ಕದಲ್ಲಿ ಕೂಡ ಇದನ್ನು ಬೆಳೆಸಲಾಗ್ತದೆ. ಹಣ್ಣುಗಳಲ್ಲಿ ಹಲಸು ಗಾತ್ರದಲ್ಲಿ ಅತಿ ದೊಡ್ಡ ಹಣ್ಣಾಗಿದ್ದು, ಇದನ್ನು ತಾಜಾ ಹಣ್ಣಾಗಿ, ತರಕಾರಿಯಾಗಿ ಅಥವಾ ಇತರ ಖಾದ್ಯ ಪದಾರ್ಥಗಳಲ್ಲಿ ಬಳಸಬಹುದು. ಹಲಸಿನ ಹಣ್ಣು ಮಾತ್ರವಲ್ಲದೆ ಎಲೆ, ಕಾಂಡ ಇತ್ಯಾದಿ ಭಾಗಗಳನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸಬಹುದಾಗಿದ್ದು, ಇದನ್ನು ನಾವು ನವಕಲ್ಪವೃಕ್ಷ ಎಂದು ಕರೆಯಬಹುದು. ಹಲಸು ಒಂದು ಬಹುಪಯೋಗಿ ಮರ. ತಾಜಾ ಹಣ್ಣು ತರಕಾರಿಯಾಗಿ ಉಪಯೋಗಿಸಲಾಗುತ್ತದೆ. ಬಲಿತ ಹಣ್ಣಿನ ತೊಳೆಗಳಿಂದ ಚಿಪ್ಸ್, ಹಪ್ಪಳಗಳನ್ನು ಮಾಡಬಹುದು. ಜೊತೆಗೆ ಜ್ಯಾಮ್, ಕ್ಯಾಂಡಿ, ಹಲ್ವಾ, ಐಸ್ ಕ್ರೀಮ್, ಚಾಕೊಲೇಟ್ ಇವುಗಳನ್ನು ಕೂಡ ತಯಾರಿಸುವಂತಹ ಒಂದು ಕ್ರಮ ಇದೆ. ಪ್ರತಿ 100 ಗ್ರಾಂ ಹಲಸಿನ ಹಣ್ಣಿನಲ್ಲಿ 1.2-1.9 ಗ್ರಾಂನಷ್ಟು ಪ್ರೋಟೀನ್, 16-25 ಗ್ರಾಂನಷ್ಟು ಪಿಷ್ಟ, 20.6 ಗ್ರಾಂನಷ್ಟು ಸಕ್ಕರೆ, 20-37 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ, 27 ಮಿಲಿಗ್ರಾಂನಷ್ಟು ಮೆಗ್ನೀಷಿಯಂ, 28-41 ಮಿಲಿಗ್ರಾಂನಷ್ಟು ರಂಜಕ, ಹಾಗೆಯೇ 191-407 ಮಿಲಿಗ್ರಾಂ ಪೊಟ್ಯಾಸಿಯಂ ಮುಂತಾದವುಗಳು ಇವೆ. ಜೊತೆಗೆ ವಿಟಮಿನ್ ಎ ಅನ್ನಾಂಗ ಕೂಡ ಇದರಲ್ಲಿ ಇದೆ. ಹಲಸು ಅನ್ಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವುದರಿಂದ ಹಾಗೂ ಹಲಸಿನ ಮರಗಳು ಬೀಜದಿಂದ ಅಭಿವೃದ್ಧಿಗೊಂಡ ಕಾರಣ ಹಲಸಿನಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು. ಸಾಮಾನ್ಯವಾಗಿ ಹಲಸಿನ ಹಣ್ಣು 2-50 ಕೆಜಿವರೆಗೂ ಕೂಡ ತೂಗುತ್ತದೆ. ಹಣ್ಣುಗಳ ಗಾತ್ರ, ಆಕಾರ, ಗುಣಮಟ್ಟ, ರುಚಿ, ವಾಸನೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಚಂದ್ರಹಲಸು ಹಣ್ಣು ಸಾಧಾರಣ ದೊಡ್ಡ ಗಾತ್ರವಿರುತ್ತದೆ. ಇದರಲ್ಲಿ ತೊಳೆಗಳು ಗಡುಸಾಗಿ, ಕೆಂಪಾಗಿ, ರುಚಿಯಾಗಿರುತ್ತವೆ. ರುದ್ರಾಕ್ಷಿ ಹಲಸು ಹಣ್ಣುಗಳಲ್ಲಿ ಅತಿ ಚಿಕ್ಕದಾಗಿ ಗುಂಡಾಗಿರುತ್ತದೆ, ತೊಳೆಗಳ ಸಂಖ್ಯೆ ಹೆಚ್ಚು. ಅದೇ ರೀತಿ ಬೀಜ ಸಹ ಚೆನ್ನಾಗಿ ಇರುತ್ತದೆ, ತೊಳೆಗಳು ರಸವತ್ತಾಗಿದ್ದು ಸಾಧಾರಣ ಸಿಹಿಯಾಗಿ ಇರುತ್ತದೆ. ಸಿಂಗಾಪುರ ಹಲಸು, ಇದನ್ನು ಸಿಲೋನ್ ಜಾಕ್ ಎಂದು ಕರೆಯುತ್ತಾರೆ. ಉತ್ತಮ ಗುಣಮಟ್ಟದಿಂದ ಕೂಡಿದ ತಳಿ ಇದಾಗಿದ್ದು, ಗಾತ್ರದಲ್ಲಿ ಸಾಧಾರಣವಾಗಿ ದೊಡ್ಡದಾಗಿದ್ದು, ಗಿಡಗಳನ್ನು ನೆಟ್ಟ 2-2.5 ವರ್ಷಗಳಲ್ಲೇ ಇದು ಫಸಲನ್ನು ಕೊಡುತ್ತದೆ. ತಿನ್ನಲು ಗರಿಗರಿಯಾದಂತಹ ತೊಳೆಗಳು, ರುಚಿಯಾಗಿ ಬಿಡಿ ಹಣ್ಣಿನಲ್ಲಿ 80-85 ಬೀಜಗಳನ್ನು ಹೊಂದಿರುತ್ತವೆ. ಲಾಲ್ಬಾಗ್ ಮಧುರ ಎಂಬ ಮಧ್ಯಮ ಗಾತ್ರದ ಹಳದಿ ರುಚಿಕರ ಆಕರ್ಷಕ ಬಣ್ಣದ ಹಲಸು, ಇದರಲ್ಲಿ ಅಂಟಿನ ಅಂಶ ಕಡಿಮೆ ಇರುತ್ತದೆ. ಸ್ವರ್ಣ ಹಲಸು, ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿದ ಹಲಸಾಗಿದ್ದು 6-8 ಕೆಜಿ ತೂಗುವ ಹಣ್ಣುಗಳನ್ನು ಕೊಡುತ್ತದೆ. ತೊಳೆಗಳು ಹಳದಿ ಬಣ್ಣದಿಂದ ಕೂಡಿರುತ್ತವೆ. ಬೀಜದಿಂದ ಹಲಸನ್ನು ಸಾಮಾನ್ಯವಾಗಿ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ, ಆದರೆ ಇವು ತಾಯಿ ಗಿಡದ ಗುಣಲಕ್ಷಣಗಳನ್ನು ಹೊಂದಿರುವುದು ಕಡಿಮೆ. ಆದ್ದರಿಂದ ಕಣ್ಣು ಕಸಿ ಮತ್ತು ಮೃದುಕಾಂಡ ಕಸಿ ವಿಧಾನವನ್ನು ಇದರಲ್ಲಿ ಅನುಸರಿಸಲಾಗುತ್ತದೆ. ಎಲ್ಲ ವಿಧದ ಮಣ್ಣಿನಲ್ಲಿ ಕೂಡ ಇದು ಬೆಳೆಯುತ್ತದೆ, ಆದರೆ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಅತಿ ಸೂಕ್ತ. ಭೂಮಿಯೊಳಗಿನ ನೀರಿನ ಮಟ್ಟ ಅತಿ ಕಡಿಮೆ ಇರುವ ಪ್ರದೇಶ ಇದಕ್ಕೆ ಯೋಗ್ಯವಲ್ಲ. ಹಲಸನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಸಬಹುದು, ಆದರೆ ನೀರು ಬಸಿದು ಹೋಗುವ ವಾತಾವರಣ ಇರಬೇಕು. ಬೆಳೆಯುವ ಸಾಮರ್ಥ್ಯ ಹೊಂದಿದಂತಹ ಹಲಸು ತೇವಾಂಶವುಳ್ಳ ಉಷ್ಣವಲಯದಲ್ಲಿ 100 ಫೀಟ್ ಎತ್ತರದವರೆಗೂ ಕೂಡ ಬೆಳೆಯುತ್ತದೆ. ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಇದರಲ್ಲಿ ಜೂನ್ನಿಂದ ಜುಲೈ ತಿಂಗಳು ನಾಟಿಗೆ ಸೂಕ್ತ. ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೆ ಏಪ್ರಿಲ್ ತಿಂಗಳಲ್ಲೇ ನಾಟಿ ಮಾಡಬಹುದು. ಚೆನ್ನಾಗಿ ಭೂಮಿಯನ್ನು ಉಳುಮೆ ಮಾಡಿ ನಂತರ 1 ಘನಮೀಟರ್ ಅಗಲದ ಗುಣಿಯನ್ನು ಶಿಫಾರಸು ಮಾಡಿದ, ಅಂದರೆ 10x10 ಮೀಟರ್ ಅಂತರದಲ್ಲಿ ತೆಗೆಯಬೇಕು. ನಂತರ ಸಮ ಪ್ರಮಾಣದ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಇದನ್ನು ತುಂಬಬೇಕು. ಕಸಿ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಿ ಕೋಲಿನ ಆಸರೆಯನ್ನು ಒದಗಿಸಬೇಕು. ಹಲಸಿನ ಮರ ಸಾಮಾನ್ಯವಾಗಿ 100-120 ವರ್ಷಗಳವರೆಗೂ ಕೂಡ ಜೀವಿಸುತ್ತದೆ, ಆದರೆ ಹಣ್ಣಿನ ಇಳುವರಿ ಮರ ಮುಪ್ಪಾದಂತೆ ಕ್ಷೀಣಿಸುತ್ತದೆ. ಕಸಿ ಗಿಡಗಳು ನಾಟಿ ಮಾಡಿದ 4 ವರ್ಷಗಳಲ್ಲಿ ಒಳ್ಳೆಯ ರೀತಿಯ ಹಣ್ಣುಗಳನ್ನು ಕೊಡಲು ಆರಂಭಿಸುತ್ತವೆ. ಪ್ರತಿ ವರ್ಷಕ್ಕೆ ಪ್ರತಿ ಗಿಡ ಸುಮಾರು 50-250 ಹಣ್ಣುಗಳನ್ನು ಕೊಡುತ್ತದೆ.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ದಿವ್ಯಾನಂದ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಯಃ ಆರ್ಥಿಕ ಪರಾಮರ್ಶ ಪರಿಷತ್

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: भारती धारा
1: अथ मराठी भाषा न्यूज ऑन AIR ऐप मध्ये उपलब्ध आहे.
2: और बिहार के सभी भाषा के कार्यक्रम को सुन.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
1: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ.

0: ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ. ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ

ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ, ಶಾಲೆಗಳ ದುರಸ್ತಿ ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ, ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5 ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಡಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20 ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ. ಯಶವಂತ ಹಳಿಬಂಡಿಯವರು ಹಾಡಿದ ಅಂಬಿಕಾ ತನಯದತ್ತ ಅವರ ಕವಿತೆ ಪಾತರಗಿತ್ತಿ ಪಕ್ಕಾ.

0: ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ.
1: ಈಗ ಕೇಳಿ ಸಂಗೀತಾ ಕಟ್ಟಿಯವರು ಹಾಡಿದ ಅಂಬಿಕಾ ತನಯದತ್ತ ಅವರ ಕವಿತೆ ಘಮ ಘಮ ಗಮಾಡಿಸ್ತಾವ ಮಲ್ಲಿಗೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ ಹಳಿಬಂಡಿ ಹಾಗೂ ಸಂಗೀತ ಕಟ್ಟಿಯವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್ಆರ್ ಸತೀಶ್ ಚಂದ್ರ.
2: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತೆ ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ.
0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ

0: ಫುಟ್ಬಾಲ್ ಚಾಂಪಿಯನ್ಶಿಪ್. ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ ಆರನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ ಕಳ್ಳಸಾಗಣೆ ವಿರುದ್ಧ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ಧವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85% ಪ್ರತಿನಿಧಿಸುವ ವಿಶ್ವದ 370 ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.

0: ಚಿತ್ರಗೀತೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಚಿತ್ರಗೀತೆಗಳನ್ನು ಕೇಳುವಿರಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
9: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
8: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
10: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ ಸಂಗಡಿಗರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗಿರಿ ಕನ್ಯೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ರಾಜನ್ ನಾಗೇಂದ್ರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಸಂಗಡಿಗರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹೃದಯ ಹಾಡಿತು ಚಿತ್ರದ ಗೀತೆ. ಗೀತೆ ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರಾಗರಂಜನಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: dominated the game. Hansida scored a brilliant goal to put India ahead once again, and Lindacom added the third goal to seal the win. After that, Bangladesh could not make a comeback, and India won the match 3-1. Throughout the tournament, the Indian team showed excellent performance and they continued their strong form in the final. The Blue Tigresses ended their campaign with a memorable victory. For Akashwadi News, Nikhil Upadhyay from Panaji.
1: In the one-off test against Afghanistan, India will resume play at 368-3 in the first innings on day 2 in New Chandigarh today. Centuries from KL Rahul and captain Shubman Gill, who remains unbeaten on 103, have put the men in blue in a strong position. Sai Sudarshan also contributed 81 before missing out on a maiden test century, while Rishabh Pant remained unbeaten with a brisk half century. And now for a look at today's newspapers, it's over to Shagun Chopra.
2: Thank you, Saira. Newspapers have noticed a variety of stories today, including the flare-up in tensions in the West Asia conflict, Sunday Pioneer Rides, PM reviews economic roadmap, adding India must continue its development agenda despite global challenges. While the Sunday Statesman headlines, PM reviews economic strategy amid West Asia uncertainty. Cockroach backers swarm Jantar Mantar as 100 Sikh Pradhan ouster over paper leak, writes the Sunday Tribune in its top headline. Telangana CM calls for federal balance to safeguard citizens, writes the Hindu. Wheeling rupee drags students abroad deeper into debt at home, writes the Economic Times. LPG price hiked by 29 rupees per 14.2 kg cylinder, writes Sunday Pioneer. US and Iran trade strikes near Strait of Hormuz as talks hit a wall, writes the Sunday Statesman. While another story headlines, UN Food Agency says millions are being pushed into hunger by Iran war. The Sunday Statesman, in its editorial titled Beyond Hormuz, writes the geopolitical shock created by the Iran conflict is forcing countries far beyond West Asia to confront an uncomfortable reality. Energy security can no longer be built around a single set of political assumptions. For India, the renewed importance of Venezuela is less a story about one oil supplier and more a reflection of a changing global energy map. And finally, Sunday Tribune confronts a grim reality. Silent killer on our plates, WHO links unsafe food to 1.5 million deaths worldwide. And with that, it's back to you, Saira.
1: Thanks, Shagun. And now before we end the bulletin, the headlines once again. Home Minister Amit Shah calls for sharper vigil on financial transactions, construction of buildings and sale and purchase of properties along international borders. National Testing Agency dismisses claims of NEET UG 2026 re-exam paper leak as false, warns of strict action against those spreading such content. West Bengal government to undertake major development initiatives to upgrade facilities at key religious sites across the state. India hands over 72 health facilities and 12 cultural heritage projects to Nepal. IATA says India will be a significant player to air traffic boom in Asia-Pacific region by 2044. And in football, India beat defending champions Bangladesh 3-1 to win SAF Women's Championship for record sixth time. And with that, we end the morning news. Have a great day.
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ.
4: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
8: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ

0: ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮಣ್ಣಿನ ಘಮಲಲ್ಲಿ ಅಡಿಕೆಯ ನಸು ಬೆಳಕಲ್ಲಿ ಸಹಕಾರದ ಸವಿಯನ್ನು ಹಂಚಿದ ಚತುರ ಕೃಷಿ ಕಲೆಯ ಸಾಧಕ ರೈತರ ಸಾರಥಿ ನಮ್ಮ ಹೆಮ್ಮೆಯ ಕ್ಯಾಂಪ್ಕೋ ಅಧ್ಯಕ್ಷರಾದ ಎಸ್ಆರ್ ಸತೀಶ್ ಚಂದ್ರ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ, ಕೃಷಿ ಚಿಂತಕರಾದ ಎಸ್ಆರ್ ಸತೀಶ್ ಚಂದ್ರ ಅವರೊಂದಿಗಿನ ಕಲಾತ್ಮಕ ಸಂವಾದ.
2: ಶ್ರೋತೃಗಳೇ, ಈ ವಾರದ ನಮ್ಮ ವಾರದ ಅತಿಥಿ ಎಸ್ಆರ್ ಸತೀಶ್ ಚಂದ್ರ ಅವರು. ಸತೀಶ್ ಚಂದ್ರ ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಕ್ಯಾಂಪ್ಕೋದ ಅಧ್ಯಕ್ಷರು. ಇದೀಗ ಎರಡನೇ ಬಾರಿಗೆ ಅವರು ಅಧ್ಯಕ್ಷರಾಗಿರುವಂಥದ್ದು. ಮೂಲತಃ ಒಬ್ಬ ಸಹಕಾರ ಕ್ಷೇತ್ರದ ಧುರೀಣನಾಗಿ ಸುಮಾರು 2.5-3 ದಶಕಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರೇಷನ್ನ ಅಧ್ಯಕ್ಷರಾಗಿ, ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ನ ಅಧ್ಯಕ್ಷರಾಗಿ, ಬೇರೆ ಬೇರೆ ಹಲವಾರು ಸಂಘ ಸಂಸ್ಥೆಗಳ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಿಗೆ ಈ ಸಹಕಾರ ಕ್ಷೇತ್ರದ ಅಲ್ಲಿನ ಒಂದು ಬೆಳವಣಿಗೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ, ತಮಗೆ ಅರಿವು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಈ ಕೋಆಪರೇಟಿವ್ ಫೀಲ್ಡ್ ಅಥವಾ ಸಹಕಾರ ಕ್ಷೇತ್ರ ಅಂತ ಹೇಳಿದರೆ ಬಹಳ ದೊಡ್ಡದಾದಂಥ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶ ಹೇಗಾಯಿತು ಸರ್?
3: 90ರ ದಶಕದಲ್ಲಿ ನಾನು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಆದಮೇಲೆ ಊರಿನ ಪ್ರಾಥಮಿಕ ಸಹಕಾರಿ ಸಂಘದ ಎಲ್ಲ ಹಿರಿಯರೆಲ್ಲ ಸೇರಿ ಅದಕ್ಕೆ ನಿರ್ದೇಶಕರಾಗಿ ಬರಬೇಕು ಅಂತೇಳಿ ವಿನಂತಿಸಿದ ಫಲರೂಪವಾಗಿ ನಿರ್ದೇಶಕನಾದೆ ಮತ್ತು ಕೂಡಲೇ ಅದರ ಅಧ್ಯಕ್ಷನಾಗುವ ಒಂದು ಅವಕಾಶ ನಮ್ಮ ಪಾಲಿಗೆ ಸದಸ್ಯರೆಲ್ಲ ಕೊಟ್ಟಿದ್ದರು. ಅದು ಪುಣಚ ಸೇವಾ ಸಹಕಾರಿ ಸಂಘ.
2: ಸರಿ.
3: ಅಲ್ಲಿಂದ ನಮ್ಮ ಸಹಕಾರ ಕ್ಷೇತ್ರದ ಜೀವನ ಯಾತ್ರೆ ಪ್ರಾರಂಭ ಆದದ್ದು. ಅಲ್ಲಿ ತುಂಬ ವಿನೂತನವಾಗಿರತಕ್ಕಂತಹ ಕೆಲಸವನ್ನು ಮಾಡಿದ ಫಲರೂಪವಾಗಿ, 2 ಬಾರಿ ಅಲ್ಲಿ ಜವಾಬ್ದಾರಿಯನ್ನು ಸ್ವೀಕರಿಸಿದ ಫಲರೂಪವಾಗಿ ದೇಶದ ಒಂದು ಭಾರಿ ದೊಡ್ಡ ಎನ್ ಜಿ ಒ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಭಾರತಿ ಅಂತ ಹೇಳುವಂಥದ್ದು, ಅವರು ನಮ್ಮನ್ನು ಗುರುತಿಸಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಬಂತು. ಅದರ ಆಧಾರದ ಮೇಲೆ ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರಿ ಎತ್ತು ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ.
2: ಈಗ ಈ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ದು ಸುಮಾರು 3-4 ದಶಕಗಳಷ್ಟಾಯಿತು. ಸಾಮಾನ್ಯವಾಗಿ ಒಬ್ಬನ ಸಾಧನೆ ಮಾಡಬೇಕಿದ್ರೆ ಅವನ ಮನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಚಿಕ್ಕಂದಿನಲ್ಲಿ ನಿಮ್ಮ ಹುಟ್ಟು, ನಿಮ್ಮ ಮನೆ, ನಿಮ್ಮ ಮನೆಯ ಸುತ್ತಮುತ್ತಲಿನ ವ್ಯವಸ್ಥೆ ಎಲ್ಲ ಹೇಗಿತ್ತು ಸರ್?
3: 61ನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದಲ್ಲಿ. ತಂದೆ ತಾಯಿ ಇಬ್ಬರು ಕೂಡ ಕೃಷಿಕರು. ನಾವು 5 ಜನ ಮಕ್ಕಳು. ಅಣ್ಣ ರಂಗಮೂರ್ತಿ, ಮತ್ತು 2 ಅಕ್ಕಂದಿರು, ಮತ್ತು 1 ತಂಗಿ. ನಾವು ಕೃಷಿಯಲ್ಲಿಯೇ ಜೀವನವನ್ನು ಮಾಡ್ತಾಯಿದ್ದು, ಕೃಷಿಕರೊಟ್ಟಿಗೆ ಸೇರಿಕೊಂಡು ಮಾಡ್ತಾಯಿದ್ದವರು. ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಕೂಡ ಮಾಡಿ BCOM ಪದವೀಧರನಾಗಿ ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿತ್ತು.
2: ಅದು ಸರಿ. ಈಗ ನಿಮ್ಮ ಶಾಲಾ ಜೀವನದ ಬಗ್ಗೆ ಹೇಳೋದಿದ್ರೆ, ಶಾಲೆ ಕಲಿತದ್ದೆಲ್ಲ ಎಲ್ಲಿ, ಅದರಲ್ಲಿ ನೀವು ಶಾಲೆಯ ಜೀವನದಲ್ಲಿ ಹೇಗೆ ಇದ್ರಿ ಅನ್ನುವಂಥದ್ದು?
3: ನಾನು 1ನೇ ಇಂದ 4ನೇ ವರೆಗೆ ಅಲ್ಲಿ ನಗರಿ ಶಾಲೆಯಿಂದ ಸಜಿಪಮ್ಮೂಡ ಅಲ್ಲಿ ಕಲಿತಿದ್ದೆ. ಅಲ್ಲಿಂದ ಮತ್ತೆ ನಾವು ಪುಣಚಕ್ಕೆ ಶಿಫ್ಟ್ ಆದೆವು. ಅಲ್ಲಿಂದ ಪುತ್ತೂರಿಗೆ ಹೋಗಿ ಪುತ್ತೂರಿನಲ್ಲಿ ಲಿಟಲ್ ಫ್ಲವರ್ ಸ್ಕೂಲು, ಮತ್ತು ಫಿಲೋಮಿನಾ ಹೈಸ್ಕೂಲು, ಮತ್ತು ಫಿಲೋಮಿನಾ ಕಾಲೇಜು, ಇಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. BCOM ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇತ್ತು. BCOM ಮಾಡಿದ್ದೆವು. ಕಾಲೇಜು ಜೀವನದಲ್ಲಿ ತುಂಬ ಒಳ್ಳೆಯ ಅನುಭವಗಳು ಸಿಕ್ಕಿತ್ತು ನಮಗೆ. ಆದರೆ ಹಿರಿಯರಿಗೆ ಆಯುರ್ವೇದಿಕ್ ಮಾಡಬೇಕು ಅಂತ ಇತ್ತು. ಇಲ್ಲಿ ನನ್ನ ಅಜ್ಜ ಆಯುರ್ವೇದಿಕ್ ಡಾಕ್ಟರ್ ಆಗಿ ಕೆಲಸ ಮಾಡಿದವರು. ಮನೆಯಲ್ಲೇ ಸುಮಾರು 10-20 ಪೇಷಂಟ್ಗಳೆಲ್ಲ ಇದ್ದು ಅಂತ, ಹಿಂದೆ 100 ವರ್ಷಗಳ ಹಿಂದಿನ ಕತೆ ಅದು. ಹೆಚ್ಚು ಅವರು ಪ್ರಭಾವಿಯಾಗಿದ್ದವರು ಆ ಕ್ಷೇತ್ರದಲ್ಲಿ. ಆದರೆ ನಮಗೆ ಯಾರಿಗೂ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ನಾನು BCOM ಮಾಡಿದ ಪದರೂಪವಾಗಿ ಮತ್ತೆ ನಾನು ಕೃಷಿಯಲ್ಲಿ ಸೇರಿ ಮತ್ತೆ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಅದು ಮತ್ತೆ ತುರ್ತು ಪರಿಸ್ಥಿತಿ ಬಂದಾಗ 74-75 ಈ ಸಂದರ್ಭದಲ್ಲಿ ಕೂಡ ತಂದೆಯವರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಜೈಲಲ್ಲಿದ್ದವರು. ಸುಮಾರು 1.5 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ಮುಂದೆ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ನಮ್ಮ ನಮ್ಮ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ, ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು.
2: ಈಗ ನೀವು BCOM ಮಾಡಿದ್ರಿ ಅಂತ ಹೇಳಿದ್ರೆ, BCOM ಮಾಡಿದ್ಮೇಲೆ ಮುಂದೆ ಕಲಿಯುವ ಅಂತ ಹೇಳಿ ಏನಾದರೂ ಕೂಡ ಯೋಚನೆ ಆಗಲಿಲ್ವ ಸರ್?
3: ಯೋಚನೆ ಆಗಿದೆ. ಆದರೆ ಯಾಕೋ ಕೃಷಿಗೆ ಹೆಚ್ಚು ಇಂಟ್ರೆಸ್ಟ್ ಇದ್ದ ಕಾರಣ ಕೃಷಿಯನ್ನೇ ನಂಬಿಕೊಂಡು ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ.

0: ಅದೇ ಆಯಿತು.
1: ಏನೇನು ಕೃಷಿ ಮಾಡ್ತಾ ಇದ್ರಿ?
0: ನಮ್ಮಲ್ಲಿ ಹಿಂದೆ ಗದ್ದೆ ಬೇಸಾಯ ಇತ್ತು, ಮತ್ತೆ ಅಡಿಕೆ ತೋಟ, ತೆಂಗು, ಪೆಪ್ಪರು, ಕೊಕ್ಕೋ, ರಬ್ಬರು ಇವುಗಳನ್ನ ಬೆಳೆಸ್ತಾ ಇದ್ದೇವೆ ನಾವು. ಮತ್ತು ಈಗ ಗದ್ದೆ ಬೇಸಾಯ ಇಲ್ಲ, ಕಳೆದೊಂದು 30 ವರ್ಷಗಳಿಂದ ಇಲ್ಲ. ಪೂರ್ತಿ ಅಡಿಕೆ ತೋಟ ಆಗಿದೆ, ಕಮರ್ಷಿಯಲೈಸ್ ಆಗಿದೆ. ಮತ್ತು ಈಗ ಹೊಸ ಹೊಸ ಫ್ರೂಟ್ಸ್ಗಳನ್ನೆಲ್ಲ ಬೆಳೆಸ್ತಾ ಇದ್ದೇವೆ ನಾವು, ರಂಬುಟಾನ್ ಆಗಲಿ ಮತ್ತು ಡ್ರ್ಯಾಗನ್ ಫ್ರೂಟ್ ಆಗಲಿ, ಇವುಗಳನ್ನು ಕೂಡ ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಸುತ್ತಮುತ್ತಲಿನವರಿಗೆ ಬೇಕಾಗುವಷ್ಟನ್ನು ನಾವು ಬೆಳೆಸ್ತಾ ಇದ್ದೇವೆ. ಅಂದರೆ ಕೃಷಿ ಒಂದು ಅತ್ಯಂತ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡತಕ್ಕಂಥ ಒಂದು ಉದ್ಯೋಗ ಅಂತ ಅಂದುಕೊಂಡಿದ್ದೇವೆ.
1: ನೀವು ನಿಮ್ಮ ಡಿಗ್ರಿ ಆದ ನಂತರ ಗದ್ದೆ ಬೇಸಾಯವನ್ನು ಹೆಚ್ಚಾಗಿ ಮಾಡುವಂಥ ಒಂದು ಪ್ರವೃತ್ತಿ ಇತ್ತ? ಹೇಗೆ ಸರ್? ಅದು
0: ಇತ್ತಿದ್ದು. ನಾವು ಗದ್ದೆ ಬೇಸಾಯ ಅದನ್ನು ಆಗ ಎರಡು ಬೆಳೆ ಮಾಡ್ತಾ ಇದ್ದೆವು. ಅದಕ್ಕಾಗಿ ವಿಶೇಷವಾಗಿ ಒಂದು ಪವರ್ ಟಿಲ್ಲರನ್ನು ಕೂಡ ತಗೊಂಡಿದ್ದೆವು ನಾವು. ಮತ್ತು ಕೆಲವು ಸಲ ವಿಶೇಷವಾಗಿ ಮೂರು ಬೆಳೆಯನ್ನು ಮಾಡಿದ್ದು ಇದೆ ನಾವು ಪ್ರಯೋಗವನ್ನು ಮಾಡಲಿಕ್ಕೆ. ಮತ್ತು ಹೊಸ ಹೊಸ ರೀತಿಯ ತಳಿಗಳನ್ನು ಕೂಡ ತಂದು ನಾವು ಅದನ್ನು ಬೆಳೆಸಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತು ಅತ್ಯಂತ ಅದು ನಮಗೆ ಬೇಕಾದಷ್ಟು ಖರ್ಚಿಗೆ ಬೇಕಾದಷ್ಟು ಅಕ್ಕಿಯನ್ನು ಉತ್ಪಾದನೆ ಮಾಡುವುದಂದರೆ ಅದೊಂದು ಹೆಮ್ಮೆಯ ವಿಷಯ ಆಗಿತ್ತು ಆ ಸಂದರ್ಭದಲ್ಲಿ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ಕೃಷಿ ಮಾಡುವ ಪದ್ಧತಿ ಇತ್ತು. ಈಗ ಅದು ಬೇರೆ ಬೇರೆ ಆಗಿದೆ. ಈಗ ಕೆಲಸ ಆಳು ಕಾಳುಗಳದ್ದು ಸಮಸ್ಯೆಯೇ ಜಾಸ್ತಿ. ತುಂಬ ಮೆಕನೈಸೇಷನ್ ಆದ ಕಾರಣ ಇವತ್ತು ಕೃಷಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು.
1: ಆಗ ಯಾಂತ್ರೀಕರಣ ಈ ಥರದ್ದು ಇರಲಿಲ್ಲ ಸರಿ?
0: ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು. ಹಂತ ಹಂತವಾಗಿ ಅದಾಯಿತು.
1: ನೀವು ಡಿಗ್ರಿ ಮಾಡಿದ ಮೇಲೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ, ಅದರ ಜೊತೆಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಪ್ರವೇಶ ಆಯ್ತಾ ಹೇಗೆ?
0: ಹೌದು, ಸಹಕಾರಿ ಕ್ಷೇತ್ರಕ್ಕೆ ನಾನು ಸುಮಾರು 90 ದಶಕದಲ್ಲಿ ಪುಣಚ ಸೇವಾ ಸಹಕಾರ ಸಂಘದಿಂದ ಪ್ರಾರಂಭ ಆದದ್ದು. ನಂತರ ಸಹಕಾರ ಭಾರತಿ ಅಂತ ಹೇಳುವ ಇದರೊಟ್ಟಿಗೆ ನಾವು ಜೋಡಿಸಿಕೊಂಡೆವು. ಇದು ಸಂಘ ಪರಿವಾರದ ಪ್ರೇರಿತ ಒಂದು ಸ್ವಯಂ ಸೇವಾ ಸಂಸ್ಥೆ, ರಾಷ್ಟ್ರೀಯ ಮಟ್ಟದ ಒಂದು ಎನ್ ಜಿ ಒ ಇದು.
1: ನಿಮ್ಮ ಪುಣಚ ಸೇವಾ ಸಹಕಾರ ಸಂಘ ಅಂತ ಹೇಳಿದ್ರೆ ಆ ಊರಿಗೆ ಸಂಬಂಧಪಟ್ಟಂತಹ ಒಂದು ಸಂಘ.
0: ಹೌದು.
1: ಈ ಸಂಘದಲ್ಲಿ ನೀವು ಮೊದಲು ನಿರ್ದೇಶಕರಾದಾಗ ಅಲ್ಲಿಯ ಆ ಕೋಆಪರೇಟಿವ್ ಅನ್ನುವಂಥ ಒಂದು ಸೊಸೈಟಿಯ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಸರ್?
0: ತುಂಬ ಹಳೆಯ ಕಾಲದ ಪದ್ಧತಿ ಇತ್ತು ಅಲ್ಲಿ. ನಾವು ಬರಬೇಕಿದ್ರೆ ಅದು ಮಾಡರ್ನೈಸ್ ಮಾಡುವ ಒಂದು ರೆವಲ್ಯೂಷನ್ ಹಂತದಲ್ಲಿತ್ತು ಅದೆಲ್ಲ. ಕಂಪ್ಯೂಟರೈಸೇಷನ್ ಇತ್ತು, ಸ್ಟಾಫ್ಗಳಿಗೆ ಟ್ರೈನಿಂಗ್ ಇತ್ತು. ಇಡೀ ಊರಿನ ಎರಡು ಗ್ರಾಮದ ಒಂದು ಸರ್ವೆಯನ್ನು ಮಾಡಿದೆವು. ನಮಗೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಮನೆಗಳಿದೆ, ಎಷ್ಟು ಬಡವರಿದ್ದಾರೆ, ಎಷ್ಟು ವಿದ್ಯಾಭ್ಯಾಸ ಹೊಂದಿದ್ದವರಿದ್ದಾರೆ, ಮತ್ತು ಎಷ್ಟು ಹೈಯರ್ ಎಜುಕೇಷನ್ ಆದವರಿದ್ದಾರೆ, ಇವರದೆಲ್ಲ ಸರ್ವೆ ಆಧಾರದ ಮಾಡಿ ನಾವು ನಮ್ಮ ಗ್ರಾಮಕ್ಕೆ ಬೇಕಾದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೋಆಪರೇಟಿವ್ ಮೂವ್ಮೆಂಟನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ
1: ಏನೇನು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ ಸರ್ ಈ ಸಹಕಾರ ಸಂಘದ ಮೂಲಕ?
0: ಒಂದು, ಸದಸ್ಯರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೆವು. ಹಿಂದೆ ಕೇವಲ ಕೃಷಿ ಸಾಲ ಮಾತ್ರ ಕೊಡ್ತಾ ಇದ್ದದ್ದು. ಮತ್ತು ನಾವು ಮನೆಗೆ, ವಿದ್ಯಾಭ್ಯಾಸಕ್ಕೆ, ಅವನ ಯಂತ್ರೋಪಕರಣಗಳಿಗೆ ಮತ್ತು ಮನೆಯ ಇಂಪ್ಲಿಮೆಂಟ್ಗಳಿಗೆ, ಆಗ ಟಿವಿಯೆಲ್ಲ ಪ್ರಾರಂಭದ ಹಂತ ಬಂದದ್ದು, ಅದಕ್ಕೂ ಕೂಡ ನಾವು ಸಾಲವನ್ನು ಕೊಟ್ಟಿದ್ದೇವೆ. ಸೈಕಲ್ಗಳಿಗೂ ಆಗ ಸಾಲವನ್ನು, ಟೇಪ್ ರೆಕಾರ್ಡ್ಗಳಿಗೆ, ಮತ್ತು ಬೆಳೀತಾ ಬೆಳೀತಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ, ಬಸ್ಸುಗಳಿಗೆ ಕೂಡ ಸಾಲ ಕೊಡತಕ್ಕಂಥ ವ್ಯವಸ್ಥೆಯನ್ನು ಆ ಕಾಲದಲ್ಲೇ ನಾವು ಪ್ರಾರಂಭ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಅದರಿಂದಾಗಿ ಜನಗಳಿಗೆ ಒಂದು ವಿಶ್ವಾಸ ಬಂತು ಸಂಸ್ಥೆಯ ಮೇಲೆ, ಇದು ನಮ್ಮ ಸಂಸ್ಥೆ ಅಂತ ಹೇಳುವಂಥದ್ದು ಬಂತು. ಆಗ ಸಹಜವಾಗಿ ನಮ್ಮ ಠೇವಣಾತಿ ಜಾಸ್ತಿ ಆಯಿತು. ಅದು ಆ ಕಾಲದಲ್ಲಿ ನಮಗೆ ಅಪೆಕ್ಸ್ ಬ್ಯಾಂಕಿನ ಅವಾರ್ಡು ಇವುಗಳೆಲ್ಲ ಬಂದು, ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲ ಬಂದು ಇದನ್ನು ಅಧ್ಯಯನ ಮಾಡುವುದು, ಇವತ್ತಿಗೂ ಕೂಡ ಒಂದು ಮಾದರಿ ಸಂಸ್ಥೆಯಾಗಿ ಅದು ಬೆಳೆದು ಬಂದಿದೆ.
1: ಪುಣಚದ ಸೇವಾ ಸಹಕಾರ ಸಹಕಾರಿ ಸಂಘದ ಡೈರೆಕ್ಟರ್ಗಳಿಗೆ, ನಿರ್ದೇಶಕರಿಗೆ ಈ ಸಾಲ ವಸೂಲಾತಿಯೇ ಒಂದು ದೊಡ್ಡ ಅಚೀವ್ಮೆಂಟ್, ಅದು ಸಾಲ ವಸೂಲಾತಿ ಮಾಡುವುದೇ ಒಂದು ಕಷ್ಟಕರ ವಿಷಯ ಅನ್ನುವಂಥದ್ದು ತುಂಬ ಕಡೆ ಕೇಳಿದ್ದೇನೆ. ನಿಮಗೆ ಈ ಸಾಲ ವಸೂಲಾತಿ ಅನ್ನುವಂಥದ್ದು ಸುಲಭ ಆಗಿತ್ತ ಹೇಗೆ ಸರ್?
0: ಅಲ್ಲ, ಅದೊಂದು ಸವಾಲು. ಆದರೆ ನಾವು ಸಾಲ ಕೊಡುವಾಗ ಯೋಚಿಸಬೇಕು, ಅವನ ಸಾಮರ್ಥ್ಯ ಏನು, ಅವನ ರಿಪೇಮೆಂಟ್ ಕೆಪಾಸಿಟಿ ಏನು, ಉತ್ಪಾದನೆ ಮಾಡುವುದಕ್ಕೋಸ್ಕರ ಸಾಲ ಮಾಡ್ತಾನ, ಅಲ್ಲ ದುಂದು ವೆಚ್ಚ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾನ, ಅದರ ಉದ್ದೇಶ ಮುಖ್ಯ. ಆ ಉದ್ದೇಶವನ್ನು ಹೊಂದಿಕೊಂಡು ನಾವು ಸಾಲವನ್ನು ಕೊಟ್ಟರೆ ಯಾವುದೇ ಸಮಸ್ಯೆಗಳಿಲ್ಲ. ಅವ ಅಭಿವೃದ್ಧಿ ಆಗ್ತಾನೆ, ಮತ್ತು ಅವ ಹೆಚ್ಚೆಚ್ಚು ನಮಗೆ ಡೆಪಾಸಿಟ್ ಇರ್ಬೋದು, ಸಾಲ ಇರ್ಬೋದು, ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಅವರು ಯಾವುದೇ ಸಮಸ್ಯೆಗೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಮುಖ್ಯವಾಗಿದ್ದುಕೊಂಡು ಸಾಲವನ್ನು ಕೊಡಬೇಕು ನಾವು.
1: ಈಗ ಈ ಪುಣಚ ಸಹಕಾರಿ ಸೇವಾ ಸಂಘ ಅಥವಾ ಪುಣಚ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಎಷ್ಟು ವ್ಯಾಪ್ತಿಯ?
0: ಅದು ಎರಡು ಗ್ರಾಮಕ್ಕೆ ಸಂಬಂಧಪಟ್ಟದ್ದು, ಕೇಪು ಮತ್ತು ಪುಣಚ,
1: ಎರಡು ಗ್ರಾಮಕ್ಕೆ
0: ಸಂಬಂಧಪಟ್ಟ ಒಂದು ಸಂಸ್ಥೆ.
1: ಅಲ್ಲಿಂದ ನೀವು ಸಹಕಾರ ಭಾರತೀಯ ಒಂದು ಒಡನಾಟ ಬಂತು. ಸಹಕಾರ ಭಾರತಿಯಲ್ಲಿ ನಿಮಗೆ ಏನು ಸಹಾಯ ಆಯಿತು?
0: ನಾನು ಪ್ರಾರಂಭದಲ್ಲಿ ಜಿಲ್ಲೆಯ ಸಂಚಾಲಕ ಆಗಿದ್ದೆ, ಮತ್ತು ರಾಜ್ಯದ ದಕ್ಷಿಣ ಪ್ರಾಂತದ ಸಂಚಾಲಕ ಆದೆ. ಇಡೀ ರಾಜ್ಯದ ಸಂಚಾಲಕನಾಗಿ ಮತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಾನು ದಕ್ಷಿಣ ಕ್ಷೇತ್ರೀಯ ಅಂದರೆ ಮೂರು ರಾಜ್ಯಗಳ ಸಂಪರ್ಕ ಪ್ರಮುಖ ಕೆಲಸ ಮಾಡ್ತಾ ಇದ್ದೇನೆ. ಇದರಿಂದಾಗಿ ಇಡೀ ದೇಶದ ಸಹಕಾರಿಗಳ ಪರಿಚಯ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನಮಗೆ ಪರಿಚಯ ಆಯಿತು. 2005 ಒಂದು ಸಹಕಾರ ಭಾರತ ಘೋಷಣೆ ಮಾಡಿತ್ತು. ಏನಂದರೆ ಒಬ್ಬ ಪರಿಪೂರ್ಣ ಸಹಕಾರಿ ಅಂತ ಆಗಬೇಕಿದ್ರೆ ಅವ ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಬೇಕು ಅಂತೇಳಿ.

0: ಆ ಹಿನ್ನೆಲೆಯಲ್ಲಿ ನಾವು ಪುತ್ತೂರಿನಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಆಗ ಕರ್ನಾಟಕ ರಾಜ್ಯದಲ್ಲಿ ಬಂದ ಹೊಸ ಕಾಯ್ದೆ ಸೌಹಾರ್ದ ಕಾಯ್ದೆ ಅಡಿಯಲ್ಲಿ ಇಡೀ ಜಿಲ್ಲೆಯ ಮೊತ್ತ ಮೊದಲನೆಯ ಸರಸ್ವತಿ ಸೌಹಾರ್ದ ಸಹಕಾರಿ ನಾವು ಸೆಪ್ಟೆಂಬರ್ 2 ತಾರೀಕಿಗೆ ಕೇಂದ್ರದ ಆಗಿನ ಮಂತ್ರಿಗಳ ಸುರೇಶ್ ಪ್ರಭುಗಳ ಮುಖಾಂತರ ಉದ್ಘಾಟನೆಯನ್ನು ಮಾಡಿಸಿ ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿತ್ತು.
1: ಅದಕ್ಕೆ ನಿಮ್ಮ ಹಿನ್ನೆಲೆ ಕೂಡ ಕಾರಣ ಆಗಿರಬಹುದು.
0: ಈ ಸಹಕಾರ ಭಾರತಿ ಮತ್ತು ಪ್ರಾಥಮಿಕ ಸಹಕಾರ ಸಂಘ ಕೆಲಸ ಮಾಡಿದ್ದು ಹಿನ್ನೆಲೆ ಅದಕ್ಕೆ ತುಂಬ ನಮಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಿತ್ತು. ಅದರ ಒಂದು ರಿಸಲ್ಟೇ ಇದು ಅಂತ ಹೇಳಿದರೂ ಅತಿಶಯೋಕ್ತಿಯಲ್ಲ. ಇವತ್ತು ಅದು ಸುಮಾರು 800 ಕೋಟಿಗಿಂತಲೇ ಹೆಚ್ಚು ವ್ಯವಹಾರವನ್ನು ಮಾಡ್ತಾ ಇದೆ. ಸುಮಾರು 20 ಬ್ರ್ಯಾಂಚ್ಗಳಿದೆ. ಬೆಂಗಳೂರಿನಲ್ಲಿ 4 ಬ್ರ್ಯಾಂಚ್ ಇದೆ, ಮಡಿಕೇರಿಯಲ್ಲಿದೆ, ಉಡುಪಿ ಜಿಲ್ಲೆಯಲ್ಲಿದೆ. ಹಾಗೆ 20ಕ್ಕಿಂತಲೇ ಹೆಚ್ಚು ಬ್ರ್ಯಾಂಚ್ಗಳು ಕೆಲಸ ಮಾಡ್ತಾರೆ. 120 ಜನ ಸ್ಟಾಫ್ ಇದ್ದಾರೆ. ಪ್ರಾರಂಭದಿಂದ ಇವತ್ತಿನವರೆಗೂ ಅತ್ಯಂತ ಲಾಭದಾಯಕವಾಗಿ ನಡೀತಾ ಇದೆ.
1: ಸಹಕಾರಿ ಸಂಘದಿಂದ ಏನೇನು ಅಲ್ಲಿಯ ವ್ಯವಹಾರಗಳು ನಡೀತವೆ ಸರ್?
0: ನಾವು ಠೇವಣಾತಿಯನ್ನು ಸಂಗ್ರಹ ಮಾಡ್ತೇವೆ 2 ಸದಸ್ಯರಿಂದ. ಎರಡನೇದು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತೇವೆ. ವಾಹನಕ್ಕಿರ್ಬೋದು, ಮನೆಗೆ ಇರ್ಬೋದು, ಬಿಸ್ನೆಸ್ಸಿಗೆ ಇರ್ಬೋದು, ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತೇವೆ. ನಮಗೆ 2010 ಇಸವಿಯಲ್ಲಿ ಭಾರಿ ದೊಡ್ಡ ಒಂದು ಅವಕಾಶ ಬಂತು. ಯಾವುದಂದರೆ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ನಾವು ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸರಸ್ವತಿ ಸೌಹಾರ್ದದಿಂದ ತರಲಿಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಿಂದೆ ಎಲ್ಲ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗಿ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಇತ್ತು. ನಮ್ಮಲ್ಲಿ ಬಂದರೆ 2 ನಿಮಿಷದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ ಪದರೂಪವಾಗಿ ನಾವು ಜನಗಳಿಗೆ ಒಂದು ವಿಶ್ವಾಸಾರ್ಹ ಸಂಸ್ಥೆಯಾಗಿ ಮೂಡಿ ಬರಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
1: ಇದಕ್ಕೆ ವ್ಯಾಪ್ತಿ ಅಂತ ಏನಾದರೂ ಇತ್ತು?
0: ಇದು ಕರ್ನಾಟಕ ರಾಜ್ಯ ವ್ಯಾಪ್ತಿ ಇದೆ. ನಮ್ಮದು ಇಡೀ ಕರ್ನಾಟಕದ ರಾಜ್ಯ ವ್ಯಾಪ್ತಿ ಇದೆ. ಕರ್ನಾಟಕ ಸುಮಾರು 50,000 ಸದಸ್ಯರಿದ್ದಾರೆ ನಮ್ಮಲ್ಲಿ.
1: ನಿಮ್ಮಲ್ಲಿ?
0: ಹೌದು.
1: ಈಗ ಈ ಪುತ್ತೂರಲ್ಲಾದಂಥ ಒಂದು ಚಿಕ್ಕದಾದಂಥ ಒಂದು ಈ ಸಹಕಾರಿ ಸಂಘ 20 ಬ್ರ್ಯಾಂಚ್ಗಳಿಂದ ಬೆಂಗಳೂರಿಗೂ ಕೂಡ ಹೋಗಲಿಕ್ಕೆ ಅದರ ಹಿಂದಿನ ಒಂದು ಪ್ರೇರಣೆ ಏನು?
0: ಅದು ಸಹಕಾರ ಭಾರತಿ. ಅದರಲ್ಲಿ ಸಿಕ್ಕಿದ್ದೇನು ಎಕ್ಸ್ಪೋಜರ್ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಾವು ಬೇರೆ ಬೇರೆ ಸಹಕಾರಿ ಸಂಸ್ಥೆ ಅಧ್ಯಯನ ಮಾಡಿದಾಗ ನಮಗೆ ಅವಕಾಶ ಸಿಕ್ಕಿತ್ತು. ನಮಗೂ ಹಾಗೆ ಬೆಳೆಸ್ಬೋದು ಅಂತೇಳಿ ಒಂದು ಅವಕಾಶ ಆಯಿತು. ಆ ಹಿನ್ನೆಲೆಯಲ್ಲಿ ಇದನ್ನು ಇವತ್ತು ಮತ್ತು ನನಗೆ ಸಮಾನ ಮನಸ್ಕರು ಟೀಮ್ ನಮಗೆ ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಅದೊಂದು ಮಾಡೆಲ್ ಸಹಕಾರಿ ಸಂಸ್ಥೆಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ.
1: ಈಗ ಮತ್ತೆ ಸಹಕಾರ ಭಾರತಿಗೆ ಬರುದಿದ್ರೆ, ನೀವು ಸಹಕಾರ ಭಾರತಿಯಲ್ಲಿ ಸೇರಿಕೊಂಡ ಮೇಲೆ ಏನೇನು ವಿಷಯಗಳನ್ನು ಈ ಸಹಕಾರ ಭಾರತಿಯಿಂದಾಗಿ ಕಲಿತದ್ದು?
0: ಒಂದು ಸಹಕಾರಿ ಸಂಸ್ಥೆಗಳ ಆಡಳಿತ ಹೇಗೆ ಮಾಡ್ಬೋದು ಅಂತೇಳಿ, ಸಹಕಾರಿ ಸಂಸ್ಥೆಯನ್ನು ಹೇಗೆ ರಚಿಸ್ಬೋದು ಅಂತೇಳಿ, ಸಹಕಾರಿ ಸಂಸ್ಥೆಗಳಿಗೆ ಇರುವ ಸಮಸ್ಯೆಗಳೇನು ಅಂತ, ಇದನ್ನು ಸರ್ಕಾರದ ಎಳೆಯಲ್ಲಿ, ನ್ಯಾಯಾಲಯದಲ್ಲಿ, ಪಾಲಿಸಿ ಮೇಕಿಂಗಲ್ಲಿ ಯಾವ್ಯಾವ ರೀತಿಯಲ್ಲಿ ಪರಿಹರಿಸ್ಬೋದು ಅಂತ ಹೇಳ್ತಕ್ಕಂಥದ್ದು ಕೂಡ ಅನುಭವ ನಮ್ಮ ಪಾಲಿಗೆ ಬಂದಿದೆ. ಇನ್ನೊಂದು ಹೊಸ ಸಹಕಾರಿಗಳನ್ನು ರಚನೆ ಮಾಡುವುದು, ಹೊಸ ಯುವಕರನ್ನು ವಿಶೇಷವಾಗಿ ಇದಕ್ಕೆ ಆಕರ್ಷಣೆ ಮಾಡುವಂಥದ್ದು ಕೂಡ ನಮಗೆ ಭಾರಿ ದೊಡ್ಡ ರೀತಿಯಲ್ಲಿ ನಮ್ಮದು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು.
1: ಈ ಸಹಕಾರ ಭಾರತಿ ಈಗ ಏನೇನು ಕೆಲಸ ಮಾಡ್ತಾ ಇದೆ ಸರ್, ಯಾವ ಯಾವ ವಿಷಯಗಳಲ್ಲಿ?
0: ಇದು ಸಹಕಾರಿ ಕ್ಷೇತ್ರದ ಒಂದು NGO. ಸಹಕಾರಿ ಕ್ಷೇತ್ರದ ಶುದ್ಧೀಕರಣ, ವೃದ್ಧೀಕರಣ, ಆಧುನೀಕರಣ ಮಾಡುವುದಕ್ಕೆ, ಸಮೃದ್ಧಿ ಮಾಡುವ ದೃಷ್ಟಿಯಿಂದ, ಸಹಕಾರಿ ಕ್ಷೇತ್ರವನ್ನು ಮಾಡುವ ದೃಷ್ಟಿಯಿಂದ ಇದೊಂದು NGO ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 700 ಜಿಲ್ಲೆಗಳಲ್ಲಿ ಇದು ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ನಾವು ಪಾಲಿಸಿಗೆ ಸಲಹೆಗಳನ್ನು ಕೊಡ್ತೇವೆ, ನಾವು ಮನವಿಗಳನ್ನು ಮಾಡ್ತೇವೆ. ಅದು ಸಾಧ್ಯವೇ ಆಗಲಿಲ್ಲ ಅಂತೇಳಿದರೆ ನ್ಯಾಯಾಲಯಕ್ಕೆ ಕೂಡ ಹೋಗ್ತೇವೆ ನಾವು. ಒಟ್ಟು ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಹೊಸ ಹೊಸ ಚಿಂತನೆಗಳನ್ನು ಮಾಡೋದಕ್ಕೋಸ್ಕರ ಇರತಕ್ಕಂಥದ್ದು ವಿಶೇಷವಾಗಿ ಇರುವ ಒಂದು ಸ್ವಯಂ ಸೇವಾ ಸಂಸ್ಥೆ ಇದು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ನೀವು ಹೇಳಿದ್ರಿ ಅದರಿಂದಾಗಿಯೇ ನೀವು ಹೊಸ ಒಂದು ಸೌಹಾರ್ದ ಸಂಘವನ್ನು ಸ್ಥಾಪಿಸಿದ್ರಿಂದ, ಸಂಘವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಈ ಸಹಕಾರ ಭಾರತಿ ಏನು ಕೆಲಸ ಮಾಡುತ್ತೆ?
0: ಮೂಲವಾಗಿ ನಮಗೆ ಅದನ್ನು ಹೇಗೆ ರಚನೆ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಜನಗಳು ಬೇಕು, ಇವುಗಳೆಲ್ಲವನ್ನು ನಮಗೆ ಹೇಳಿಕೊಟ್ಟದ್ದಿದ್ರೆ ಅದು ಸಹಕಾರ ಭಾರತಿ. ಕರ್ನಾಟಕದಲ್ಲಿ 2 ಕಾಯ್ದೆಗಳಿದೆ. ಒಂದು 1959 ಆಕ್ಟ್ ಇದೆ, ಇನ್ನೊಂದು ಇದು 1997 ಸೌಹಾರ್ದ ಕಾಯ್ದೆ ಇದೆ. ಈ ಸೌಹಾರ್ದ ಕಾಯ್ದೆ ಇಡೀ ಜಾರಿಗೆ ತರಬೇಕು ಅಂತೇಳಿ ನಾವು ಸಹಕಾರ ಭಾರತಿ ಕಡೆಯಿಂದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರಚಾರ ಪಡಿಸಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಇದನ್ನು ನಮಗೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಡೀ ರಾಜ್ಯದಲ್ಲಿ 50 ಸಂಸ್ಥೆ

0: ಗಳನ್ನು ಆದ ಕೂಡಲೇ ಇದಕ್ಕೊಂದು ಫೆಡರೇಷನ್ ಮಾಡುವಂತಹ ಒಂದು ಅವಕಾಶ ಕಾಯ್ದೆಯಲ್ಲಿತ್ತು. ಆ ಫೆಡರೇಷನ್ ಕೂಡ ಮಾಡಿದೆವು 50 ಸಂಸ್ಥೆಗಳಾದ ಕೂಡಲೇ. ಅದರ ನಿರ್ದೇಶಕ ಆಗುವ ಒಂದು ಅವಕಾಶ ಬಂತು ನಮಗೆ. ಮುಂದೆ ಅದನ್ನು ಉಪಾಧ್ಯಕ್ಷ ಆಗುವ ಅವಕಾಶ ಬಂತು. ಮುಂದೆ ಕೆಲವು ವರ್ಷಗಳ ಕಾಲ ಅದರ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡುವ ಒಂದು ಮಹತ್ತರ ಜವಾಬ್ದಾರಿ ಸಿಕ್ಕಿತ್ತು. ಸ್ವತಃ ನಮ್ಮ ಕೈಯಿಂದಲೇ ನಾನು ಒಂದು ಕನಿಷ್ಠ ಒಂದು 500ಕ್ಕಿಂತಲೇ ಹೆಚ್ಚು ಸಹಕಾರಿ ಸಂಘಗಳನ್ನು ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಕೂಡ ನಮ್ಮ ಪಾಲಿಗೆ ಬಂದಿತ್ತು.
1: ಈಗ ಈ ಫೆಡರೇಷನ್ ಅಂತ ಹೇಳುವಾಗ ಈ ಫೆಡರೇಷನ್ನ ಒಂದು ಮಾಡಿದ್ರೆ ಅದರ ಹಿಂದಿನ ಉದ್ದೇಶಗಳೇನು ಸರ್?
0: ಇವತ್ತು ಸುಮಾರು 6,000 ಸೌಹಾರ್ದ ಸಹಕಾರಿ ಸಂಸ್ಥೆಗಳಿದೆ. ಇವುಗಳನ್ನೆಲ್ಲವನ್ನು ಕಾನೂನುಬದ್ಧವಾಗಿ ಅವರಿಗೆ ಕೊಡ್ತಕ್ಕಂಥ ಎಜುಕೇಷನ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಮಾಹಿತಿ ಇರ್ಬೋದು, ಆಡಿಟಿಂಗ್ ಇನ್ಸ್ಪೆಕ್ಷನ್ ಇರ್ಬೋದು, ಇವುಗಳನ್ನೆಲ್ಲ ಈ ಫೆಡರೇಷನ್ ಮಾಡ್ತದೆ.
1: ಸರಿ, ಇದರಿಂದ ನೀವು ಕ್ಯಾಂಪ್ಕೋಗೆ ಬರುವುದು ಹೇಗೆ ಸಾಧ್ಯ ಆಯಿತು?
0: ನಾನು ಸುಮಾರು 15 ವರ್ಷಗಳ ಕಾಲ ಫೆಡರೇಷನ್ನ ಅಧ್ಯಕ್ಷನಾಗಿದ್ದೆ, ನಿರ್ದೇಶಕನಾಗಿದ್ದೆ. ಆಗ ಸಹಜವಾಗಿ ತುಂಬ ಜನ ಹಿರಿಯರು ಹೇಳಿದ್ರು, ಎಷ್ಟು ವರ್ಷ ನೀನು ಅಲ್ಲಿಯೇ ನಿಲ್ತಿಯಪ್ಪ, ಇನ್ನು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದ ಪದರೂಪವಾಗಿ ಮುಂದಿನ ಚುನಾವಣೆಗಳಲ್ಲಿ ಅಲ್ಲಿ ನಿಲ್ಲಿಲ್ಲ. ನಾನು ಸಹಕಾರ ಭಾರತಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಚುನಾವಣೆ ಬಂತು. ಹಿರಿಯರು ಹೇಳಿದರು ಕ್ಯಾಂಪ್ಕೋ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ. ಚುನಾವಣೆ ನಿಂತೆವು. ಚುನಾವಣೆ ನಿಂತು ನಿರ್ದೇಶಕ ಆಗಿ ಮತ್ತು ಎಲ್ಲರೂ ಸೇರಿ, ನಿರ್ದೇಶಕರು ಮತ್ತು ಹಿರಿಯರೆಲ್ಲ ಸೇರಿ 2015ನೇ ಇಸವಿಯಲ್ಲಿ ಆಗಸ್ಟ್ 30ಕ್ಕೆ ಅಧ್ಯಕ್ಷ ಕೂಡ ನಾನು ಮಾಡಿಬಿಟ್ರು
1: ಮೊದಲ ಬಾರಿಗೆ. ಅದು ಸರಿ.
0: ಹೌದು,
1: ಈಗ ಸಹಕಾರ ಭಾರತಿಯಲ್ಲಿ ನಿಮಗೆ ಕೆಲಸ ಮಾಡಿದ ಅನುಭವ ಇದೆ. ಆದರೂ ಕೂಡ ಈ ಕ್ಯಾಂಪ್ಕೋದಂತಹ ಒಂದು ದೊಡ್ಡ ಒಂದು ಸಂಸ್ಥೆ ಇದು, ಇದರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮಗೆ ಬೆಳೆಗಾರರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಯಿತು?
0: ವಿಶೇಷವಾಗಿ ವಾರಣಸೊಬ್ಬರಾಯ ಭಟ್ರು ನಮ್ಮೂರಿನವ್ರಿ, ನಮಗೆ ಹಿಂದಿನಿಂದಲೂ ಒಂದು ಸಹಕಾರ ಕ್ಷೇತ್ರದ ಸಂಪರ್ಕ ಇತ್ತು. ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ನಾವು ಹೋಗಿ ಚರ್ಚೆ ಮಾಡ್ತಾ ಇದ್ದೆವು. ಎರಡನೇದು, ಹಿಂದೆ ನಮ್ಮ ಅಣ್ಣ ರಂಗಮೂರ್ತಿಯವರು ಕೂಡ ಅಲ್ಲಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಹಿರಿಯರು, ಕೊಂಕೊಡಿಯವರು, ಎಲ್ ಎನ್ ಕುಡೂರವರು ಮತ್ತು ನಾಗರಾಜ್ ಶೆಟ್ರು, ಇವರೆಲ್ಲರೂ ನಾವು ಸಹಕಾರ ಭಾರತೀಯ ಅಂಡರ್ನಲ್ಲಿ ಒಟ್ಟಿಗೆ ಇದ್ದು ಕೆಲಸ ಮಾಡಿದವರು. ಇಲ್ಲೇ ಅಚಾನಕ್ಕಾಗಿ ಅಧ್ಯಕ್ಷ ಆಗಿ ನಮ್ಮನ್ನು ಆಯ್ಕೆ ಮಾಡಿದ್ದರು. ಒಂದು ದೊಡ್ಡ ವ್ಯವಸ್ಥೆ, ಆದರೆ ಎಲ್ಲರೂ ಹಿರಿಯರು ಇದ್ದ ಕಾರಣ ಮತ್ತು ಒಳ್ಳೆಯ ಟೀಮ್ ಇದ್ದ ಕಾರಣ ನಮಗೆ 15-20 ನಮಗೆ ಪ್ರಾರಂಭದ ಹಂತದಲ್ಲಿ GST ಬಂತು. GST ಬರುವಾಗಲೂ ಕೂಡ ನಮಗೆ ಏನು ಸಮಸ್ಯೆ ಆಗದಾಗಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಡಿಮೊನಟೈಸೇಷನ್ ಆಯಿತು. ಡಿಮೊನಟೈಸೇಷನಲ್ಲಿ ಕೂಡ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲದೆ ಕ್ಯಾಂಪ್ಕೋವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಒಂದು ಟೀಮ್ ಆಗಿ ಕೆಲಸ ಮಾಡೋ ಒಂದು ಅವಕಾಶ ಬಂದಿತ್ತು. ಇದೊಂದು ದೊಡ್ಡ ವ್ಯವಸ್ಥೆ ಅಂದರೆ 19ರಲ್ಲಿ ಬಂದ ಕೊರೋನಾ. ಈ ಕೊರೋನಾದಲ್ಲಿ ದೊಡ್ಡ ಸವಾಲಾಗಿತ್ತು ನಮಗೆ. ನಾವು ಲಾಕ್ಡೌನ್ ಆದಾಗ ನಮಗೆ 260 ರೂಪಾಯಿ ಇತ್ತು ಅಡಿಕೆಗೆ ಲಾಕ್ಡೌನ್ ಆದಾಗ. ಲಾಕ್ಡೌನ್ ಆಗಿ 1 ತಿಂಗಳಾಗಬೇಕಿದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಅದು 200, 180, 150 ರೂಪಾಯಿಗೆ ಬಂದಿತ್ತು. ಮತ್ತು ಇನ್ನು ಅಡಿಕೆ ಬೇಡ ಅಂತ ಹೇಳತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ನಾವು ಸರ್ಕಾರದೊಟ್ಟಿಗೆ ಮಾತಾಡಿ ನಮಗೆ ಕನಿಷ್ಠ 5 ಕಡೆ ಎಲ್ಲರೂ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ವಿಶೇಷವಾದ ಸಂದರ್ಭ ಅಂತ ತಿಳ್ಕೊಂಡು ಮಾಡಿ ಸರ್ಕಾರ ಒಪ್ಪಿಗೆ ಕೊಟ್ಟು ನಾವು 260ರಿಂದ ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು. ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. ಇದು ಕೊರೋನಾ 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
1: ಈ ಚಾಲೆಂಜಸ್ ಬಗ್ಗೆ ನೀವು ಹೇಳಿದ್ರಿ, ಆ ಸಂದರ್ಭದಲ್ಲಿ ಅಚೀವ್ಮೆಂಟ್ಸ್ ಏನು ಸಾಧನೆ ಮಾಡಿದ್ದೀರಿ ನೀವು?
0: ಚಾಲೆಂಜಸ್ಸನ್ನು ನಮಗೆ ಅವಕಾಶ ಅಂತ ತಿಳ್ಕೊಂಡು ಮಾಡುವುದೇ ದೊಡ್ಡ ಅಚೀವ್ಮೆಂಟ್.
1: ಅದು ಸರಿ.
0: ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಲೇ ಇಲ್ಲ. ಆ ಸಂದರ್ಭದಲ್ಲಿ ವಿಶ್ವಾಸ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಆ ದೃಷ್ಟಿಯಲ್ಲಿ ನೋಡಿದರೆ ಕ್ಯಾಂಪ್ಕೋ ಹುಟ್ಟಿದ್ದೇ ಒಂದು ಕಷ್ಟದ ಸಂದರ್ಭದಲ್ಲಿ. ರೈತರಿಗೆ ಇನ್ನು ಅಡಿಕೆ ತರುವುದು ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಕ್ಯಾಂಪ್ಕೋ ಹುಟ್ಟಿದ್ದು 70ರ ದಶಕದಲ್ಲಿ 73ನೇ ಇಸವಿಯಲ್ಲಿ. ಎರಡನೇದು, 80ರ ದಶಕದಲ್ಲಿ ಕೊಕ್ಕೋವನ್ನು ಖರೀದಿ ಮಾಡುವವರು ಯಾರು ಇಲ್ಲ ಅಂತ ಹೇಳುವಾಗ ರೈತರು ಕಂಗಾಲಾದಾಗ ಆಗ ಕೊಕ್ಕೋ ಖರೀದಿ ಮತ್ತು ಅಷ್ಟು ದೊಡ್ಡ ಫ್ಯಾಕ್ಟ್ರಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಆದದ್ದು. ಇವತ್ತು ಕೂಡ ನಾವು ಕ್ಯಾಂಪ್ಕೋದಲ್ಲಿ ಮೆಂಬರ್ಸ್ ಡೆವಲಪ್ಮೆಂಟ್ ಫಂಡ್ ಅಂತ ಮಾಡಿ ನಮ್ಮ ರೈತರು ಯಾರು ಆ್ಯಕ್ಟಿವ್ ಮೆಂಬರ್ ಇದ್ದಾರೆ ಅವರಿಗೆ ಅನಾರೋಗ್ಯಕ್ಕೆ ತೊಂದರೆ ಆದಾಗ ನಾವು ಅವರಿಗೆ ಆರ್ಥಿಕವಾಗಿ ಸಹಕಾರವನ್ನು ಮಾಡಲಿಕ್ಕೆ ಕೂಡ ಇವತ್ತು ಸಾಧ್ಯ ಆಗ್ತಾ ಇದೆ. ಅಂದರೆ ಕಷ್ಟದ ಸಂದರ್ಭದಲ್ಲಿ ಕ್ಯಾಂಪ್ಕೋ ಯಾವಾಗಲೂ ರೆಡಿ ಇರ್ತದೆ ಅಂತ ಹೇಳುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅನ್ನಿಸ್ತದೆ ನನಗೆ.
1: ಆ 5 ವರ್ಷಗಳಲ್ಲಿ ನೀವು ಮಾಡಿದ ಸಾಧನೆಗೆ ನಿಮಗೆ ತೃಪ್ತಿ ಉಂಟಾ ಸರ್?
0: 100% ಇದೆ. ಯಾಕಂದರೆ ಚಾಲೆಂಜಸ್ಸು ಈ ಚಾಲೆಂಜ್ಗಳನ್ನೆಲ್ಲ ಎತ್ತಿ ಕ್ಯಾಂಪ್ಕೋ 2020ನೇ ಇಸವಿಯಲ್ಲಿ 100 ಕೋಟಿಯಷ್ಟು ಹೆಚ್ಚು ಕಮ್ಮಿ ಲಾಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ರೈತರಿಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಸುಮಾರು 2 ಯಂತ್ರ ಮೇಳಗಳನ್ನು ಕೂಡ ನಾವು ಪುತ್ತೂರಿನಲ್ಲಿ

0: ಮಾಡಿ ಯಾಂತ್ರೀಕರಣಕ್ಕೆ ನಾವು ಹೆಚ್ಚು ಒತ್ತುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇದು ಭಾರಿ ಹೆಮ್ಮೆಯ ವಿಷಯ ಅಂತ ಅಂದ್ಕೊಂಡಿದ್ದೇನೆ.
1: ಈಗ 5 ವರ್ಷ ಒಂದು ಗ್ಯಾಪ್ ಅಂತ ನಾವು ಹೇಳ್ತೇವೆ, ಅದರ ನಂತರ ಮತ್ತೆ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ.
0: ಹೌದು.
1: ಆಗಿನ ಅಧ್ಯಕ್ಷನಿಗೂ ಈಗಿನ ಅಧ್ಯಕ್ಷನಿಗೂ ಹೋಲಿಸಿದ್ರೆ ಏನು ವ್ಯತ್ಯಾಸಗಳು ಕಂಡು ಬರ್ತವೆ?
0: ಆಗ 5 ವರ್ಷ ಯಂಗ್ ಇದ್ದೆ ನಾನು, ಈಗ ಒಂದು ಸ್ವಲ್ಪ ಅನುಭವಗಳು ಜಾಸ್ತಿ ಆಗಿದೆ, ವ್ಯಾಪಕತೆ ಬಂದಿದೆ, ಇನ್ನಷ್ಟು ಹೊಸ ಟೆಕ್ನಾಲಜಿಯೊಂದಿಗೆ, ಹೊಸ ಸ್ನೇಹಿತರೊಂದಿಗೆ, ಹೊಸ ಬೋರ್ಡ್ನೊಂದಿಗೆ ಇನ್ನಷ್ಟು ವೇಗವಾಗಿ ಸ್ಪೀಡಾಗಿ ಮುಂದೆ ನಡೀಲಿಕ್ಕೆ ನಮಗೆ ಧೈರ್ಯ ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ಇವತ್ತು ಭಾರತ ಜಗತ್ತಿನಲ್ಲಿ 4ನೇ ದೊಡ್ಡ ಇಕಾನಮಿಯಾಗಿ ಮೂಡಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೊನ್ನೆ ದುಬಾಯಿಯ ಫುಡ್ ಫೆಸ್ಟಿವಲಿಗೆ ಹೋಗಿದ್ದೆವು. ನಮಗೆ ಆಗ ಕಂಡದ್ದು, ನಮಗೆ ಜಗತ್ತಿನಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ನಮಗೆ ನಮ್ಮದೇ ಆದಂತಹ ಒಂದು ಅವಕಾಶ ಇದೆ. ನಮ್ಮ ಗುಣಮಟ್ಟವನ್ನು, ನಮ್ಮ ಬ್ರ್ಯಾಂಡಿಂಗನ್ನು, ನಮ್ಮ ಪ್ಯಾಕಿಂಗನ್ನು ಕಾಯ್ದುಕೊಂಡ್ರೆ ನಮ್ಮ ಜಗತ್ತಿನ ಎಲ್ಲಿ ಕೂಡ ನಾವು ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಕಾನ್ಫಿಡೆನ್ಸ್ ಬಂದಿದೆ ಇವತ್ತು.
1: ಕ್ಯಾಮ್ಕೋ ಅನ್ನುವಂಥದ್ದು ನೀವು ಹೇಳಿದ ಹಾಗೆ 70ರ ದಶಕದಲ್ಲಿ ಬರೀ ಅಡಿಕೆಗಾಗಿ ಪ್ರಾರಂಭವಾದಂತಹ ಸಂಸ್ಥೆ, ಅದರ ನಂತರ ಕೊಕ್ಕೋ ತಗೊಂಡಂಥದ್ದು, ಕೊಕ್ಕೋ ಫ್ಯಾಕ್ಟ್ರಿ ಮಾಡಿದಂಥದ್ದು ಒಂದು ಅದೊಂದು ಚರಿತ್ರೆ.
0: ಹೌದು.
1: ಈಗ ಅದನ್ನು ಮುಂದುವರಿಸಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳಿಗೆ ಹೋಗುವಂತಹ ಒಂದು ಅವಕಾಶಗಳು ಅಥವಾ ಆಶಯಗಳು ಉಂಟ?
0: ಇದೆ. ಅದರ ನಂತರ ಅಡಿಕೆ ಮತ್ತು ಕೊಕ್ಕೋ ಆದಮೇಲೆ ನಾವು ರಬ್ಬರ್ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ರಬ್ಬರ್ ಖರೀದಿಯನ್ನು. ಯಾಕೆಂದರೆ ಈ ಕೇರಳ ಕರ್ನಾಟಕದಲ್ಲಿ ಅಡಿಕೆ ಬೆಳೆಗಾರರೇ ರಬ್ಬರ್ ಬೆಳೆಸ್ತಾರೆ. ರಬ್ಬರ್ ಆದಮೇಲೆ ಪೆಪ್ಪರನ್ನು ಖರೀದಿ ಮಾಡ್ತಾ ಇದ್ದೇವೆ. ಈಗ ನಮ್ಮದೇ ಆದ ಕೊಬ್ಬರಿಯನ್ನು, ತೆಂಗಿನಕಾಯಿಯನ್ನು ಖರೀದಿ ಮಾಡಿ ಕಲ್ಪ ಅಂತ ಹೇಳತಕ್ಕಂಥ ಒಂದು ಎಣ್ಣೆ, ಪ್ಯೂರ್ ಎಣ್ಣೆ, ಇದನ್ನು ಕೂಡ ನಾವು ಮಾರ್ಕೆಟಿಗೆ ಬಿಟ್ಟಿದ್ದೇವೆ. ಇನ್ನೀಗ ನಮಗೆ ಕೊಕ್ಕೋದಲ್ಲಿ ಇನ್ನಷ್ಟು ಅವಕಾಶಗಳಿದೆ. ಅದಕ್ಕೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ಡೇ ಒಂದು ಯೂನಿಟನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಈಗ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ನಮಗೆ ಕ್ಯಾಂಪ್ಕೋ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ.
1: ಅಡಿಕೆ ಅನ್ನುವಂಥದ್ದು ಮೊದಲು ಬಹುಶಃ ನಮ್ಮ ಕರಾವಳಿ ಭಾಗದ ಒಂದು ಬೆಳೆ ಅಂತ ನಾವು ಯೋಚನೆ ಮಾಡಿದ್ದಂಥ ಸಂದರ್ಭ ಇತ್ತು. ಈಗ ಅದು ದೇಶದಾದ್ಯಂತ ಅದು ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೆಳೆಸುವಂಥ ಒಂದು ಪ್ರವೃತ್ತಿಯನ್ನು ನೋಡ್ತೇವೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಕೂಡ ಆ ರೀತಿಯ ಒಂದು ವ್ಯಾಪ್ತಿಯನ್ನು ತಗೊಳ್ಳಿಕ್ಕೆ ಅವಕಾಶಗಳು ಉಂಟಾ? ಹೇಗೆ ಸರ್?
0: ಇದೆ. ಇದೊಂದು ದೊಡ್ಡ ಸವಾಲು ನಮಗೆ. ಮೊದಲು ನಾವು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಮಾತ್ರ ಅಡಿಕೆ ಬೆಳೀತಾ ಇದ್ದೆವು, ಇವತ್ತು ಆ ರೀತಿಯಲ್ಲಿಲ್ಲ. ಇವತ್ತು ಶಿವಮೊಗ್ಗ, ಚನ್ನಗಿರಿ, ದಾವಣಗೆರೆ ಈ ಭಾಗದಲ್ಲಿ, ಬೀದರಿಂದ ಹಿಡಿದು ಬೆಂಗಳೂರುವರೆಗೆ ಎಲ್ಲ ಕಡೆ, ಮತ್ತು ಈವನ್ ತಮಿಳುನಾಡು, ಆಂಧ್ರ, ಈವನ್ ಅಸ್ಸಾಂ, ತ್ರಿಪುರ, ಮೇಘಾಲಯ, ಇಲ್ಲೆಲ್ಲ ಅಡಿಕೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ.
1: ಹೌದು.
0: ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭಾರತದ ಕನ್ಸಂಪ್ಷನ್ ಮಾರ್ಕೆಟ್ ಇದೆ, ನಮ್ಮ ಉತ್ಪಾದನೆ ನಮಗೆ ಸಾಕಾಗುವುದಿಲ್ಲ. ಈ ಹಿನ್ನೆಲೆ ಅದೊಂದು ಸವಾಲು ಹೌದು, ಒಂದು ಅವಕಾಶ ಹೌದು ನಮಗೆ. ಈ ದೃಷ್ಟಿಯಲ್ಲಿ ಆ ಕಡೆ ಕೂಡ ನಾವು ಹೋಗಿ ನಮ್ಮ ಬ್ರಾಂಚಸ್ಗಳನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಅಡಿಕೆಯಲ್ಲಿ ಇವತ್ತು ಈ ರೀತಿಯ ವ್ಯವಸ್ಥೆ ಅಡಿಯಲ್ಲಿ ಕ್ಯಾಂಪ್ಕೋವೇ ಲೀಡರ್ ಆಗಿ ಇರುವಂಥದ್ದು. ಅದಕ್ಕೆ ನಮ್ಮ ಜವಾಬ್ದಾರಿ ಹೌದು, ನಮ್ಮ ಕರ್ತವ್ಯ ಹೌದು. ಈ ಹಿನ್ನೆಲೆಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ.
1: ಈಗ ಇದರ ಜೊತೆಗೆ ನೀವು ಈ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಏನೇನು ಯೋಚನೆಗಳು ಬರ್ತವೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡಿದ್ದೀರಿ. ವಿದೇಶಗಳಿಗೆ ಎಲ್ಲೆಲ್ಲಿ ಹೋಗಿದ್ದೀರಿ ಸರ್?
0: ನಾವು ಹಿಂದೆ ಯಡಿಯೂರಪ್ಪನವರು ಸರ್ಕಾರ ಇರುವಾಗ ಅವರು ಒಮ್ಮೆ ಇಂಗ್ಲೆಂಡಿಗೆ ಹೋಗಿ, ಯುರೋಪಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ ನಮ್ಮನ್ನು ಕಳಿಸಿದ್ರು, ಒಂದು ಟೀಮನ್ನು. ಇಂಗ್ಲೆಂಡಿಗೆ ಹೋಗಿದ್ದೆವು ನಾವು. ಯುರೋಪಿಗೆ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಇಂಗ್ಲೆಂಡಲ್ಲಿ ಹೋಗಿ ಸಹಕಾರ ಕ್ಷೇತ್ರದ ಬಗ್ಗೆ, ಯಾಕೆಂದರೆ ಕಾನೂನುಬದ್ಧವಾಗಿ ಸಹಕಾರ ಕ್ಷೇತ್ರ ಪ್ರಾರಂಭ ಆದ ಇಂಗ್ಲೆಂಡಲ್ಲಿ, ಆದರೆ ಜೀವನ ಪದ್ಧತಿಯಲ್ಲಿ ಪ್ರಾರಂಭ ಆದ ಭಾರತದಲ್ಲಿ. ಇದು ವೇದ ಕಾಲದಿಂದ ಇದ್ದದ್ದು. ಹಾಗೆ ಸಂಗಚ್ಚದ್ವಂ ಸಂವಾದದ್ವಂ ಅಂತ ಹೇಳ್ತಾರಲ್ಲ, ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಮುನ್ನಡೆಯೋಣ ಅಂತೇಳಿ ಇದ್ದದ್ದು. ಆದರೆ ಕಾನೂನುಬದ್ಧವಾಗಿ ಬ್ರಿಟಿಷರದನ್ನು ಪ್ರಾರಂಭ ಮಾಡಿದ್ದು. ಇವತ್ತು ಮತ್ತೆ ನಾವು ಈಜಿಪ್ಟಿಗೆ ಹೋಗಿದ್ದೆವು, ಮತ್ತು ಚೀನಾಕ್ಕೆ ಹೋಗಿದ್ದೆವು, ಥಾಯ್ಲೆಂಡಿಗೆ ಹೋಗಿದ್ದೆವು. ಹಾಗೆ ಕೆಲವು ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದು ನಮಗೆ ಕೂಡ ಅಂಥ ಹೊಸ ಹೊಸ ವಿಚಾರಗಳನ್ನು ತರಲಿಕ್ಕೆ ನಮಗೆ ಇದು ಸಾಧ್ಯ ಆಯಿತು.
1: ಅಲ್ಲಿ ನಿಮಗೆ ಈ ಸಹಕಾರ ಕ್ಷೇತ್ರ ಯಾವ ರೀತಿಯಲ್ಲಿದೆ ಸರ್?
0: ಇಂಗ್ಲೆಂಡ್ನಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಫುಡ್ ವರ್ಲ್ಡ್ ಅಂತ ಒಂದಿದೆ, ಅದು ಚೈನ್ ಆಗಿರುವಂಥದ್ದು. ಅಲ್ಲಿ ಒಂದು ದೊಡ್ಡ ಒಂದು 3,000 ಸ್ಕ್ವೇರ್ ಫೀಟಿನ ಒಂದು ಶೋರೂಮಲ್ಲಿ ಅದನ್ನು ಇಬ್ಬರೇ ನಡೆಸ್ತಾರೆ. ಇಬ್ಬರೇ ಅಂದರೆ ಅಷ್ಟು ನಿಮಗೆ ಸಾಫ್ಟ್ವೇರು, ಇಲೆಕ್ಟ್ರಾನಿಕ್, ಸಿಸಿ ಕ್ಯಾಮರಾ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾರೆ. ಆ ರೀತಿಯಲ್ಲಿ ಅಲ್ಲಿಯ ಆ ಜನ ಅದಕ್ಕೆ ಒಗ್ಗಿಕೊಂಡಿದ್ದಾರೆ. ಮತ್ತು ಫ್ರೆಶ್ ಆದ ಫ್ರೂಟ್ಸ್ಗಳು, ಫ್ರೆಶ್ ಆದ ತರಕಾರಿಗಳು ಅದರಲ್ಲಿ ಸಿಗ್ತದೆ. ಚೈನ್ ಆಗಿ ಇಂಗ್ಲೆಂಡಲ್ಲಿ ಸುಮಾರು 25 ಕಡೆಗಳಲ್ಲಿ ಹೆಚ್ಚು ಕಡೆ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅಲ್ಲಿ ಕೆಲಸಗಳು ಆಗ್ತಾ ಇದೆ. ನಮಗೆ ತುಂಬ ಅನುಕರಣೀಯವಾದ ಮಾಡೆಲ್ ಆಗಿರ್ತಕ್ಕಂಥ ವಿಷಯಗಳು ಸಾಕಷ್ಟು ಇದೆ ಅಲ್ಲಿಯದ್ದು.
1: ಈಗ ಈ ಕೋಆಪರೇಟಿವ್ ಅಥವಾ ಈ ಸಹಕಾರಿ ಕ್ಷೇತ್ರದ ಸಾಧನೆಗಾಗಿ ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ.

0: ಅದರ ಬಗ್ಗೆ ಒಂಚೂರು ನೆನಪು ಮಾಡ್ಬೋದು.
1: ನಾವು ನಮ್ಮಷ್ಟಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ಇದು ಸಾಮಾನ್ಯ ಜನಗಳನ್ನು ಆರ್ಥಿಕವಾಗಿ ಮೇಲೆತ್ತಲಿಕ್ಕಿರ್ತಕ್ಕಂಥ ಒಂದು ಸುಲಭವಾದಂಥ ಒಂದು ಸಾಧನ. ಇಲ್ಲಿ ಡೆಮೋಕ್ರಟಿಕ್ ಸಿಸ್ಟಮ್ ಇದೆ, ಸಮಾಜಕ್ಕೆ ನಾವು ಉತ್ತರವನ್ನು ಹೇಳಬೇಕು. ವಾರ್ಷಿಕ ಆಡಿಟ್ ಆಗುತ್ತೆ, ಲಾಭ ಬಂದಾಗ ಅದನ್ನು ಎಲ್ಲರಿಗೂ ಹಂಚುತ್ತೇವೆ, ಸಮಾನವಾಗಿ ಹಂಚುತ್ತೇವೆ. ಚುನಾವಣೆ ಆಗುತ್ತೆ. ಈ ರೀತಿಯ ವ್ಯವಸ್ಥೆ ಭಾರತದ ಡೆಮೋಕ್ರಸಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಹ ಒಂದು ವ್ಯವಸ್ಥೆ. ಇದರಲ್ಲಿ ನಮಗೆ ಒಂದು ಖುಷಿ ಇದೆ, ಇದರಲ್ಲಿ ಭಾಗವಹಿಸುವುದರಲ್ಲಿ, ಮತ್ತು ಜನಸಾಮಾನ್ಯರ ಕಷ್ಟ ಸುಖ ನೋವುಗಳನ್ನು ಭಾಗಿಯಾಗಿ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಕ್ಷೇತ್ರದ ದೊಡ್ಡ ಕೊಡುಗೆಯನ್ನು ಕೊಡಬಲ್ಲದಂತ ಇದೆ. ಇದನ್ನು ನಾವು ಭಾರಿ ಖುಷಿಯಿಂದ ನಾವು ಕೆಲಸ ಮಾಡಿದ್ದು, ಮತ್ತು ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ತರಲಿಕ್ಕೆ ನಮಗೆ ಸಾಧ್ಯ ಆದ ಕಾರಣ 2020 ಕರ್ನಾಟಕ ಸರ್ಕಾರ ನಮಗೆ ಸಹಕಾರಿ ರತ್ನ ಅಂತೇಳಿ ಪ್ರಶಸ್ತಿಯನ್ನು ಕೊಟ್ಟಿತ್ತು.
0: ಸರಿ, ಈಗ ನೀವು ಕ್ಯಾಂಪ್ಕೋದ ಅಧ್ಯಕ್ಷರಾಗಿದ್ದೀರಿ, ಜೊತೆಗೆ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಇದರದ್ದು ಕೂಡ ಅಧ್ಯಕ್ಷರಾಗಿದ್ದೀರಿ.
1: ಹೌದು.
0: ಒಟ್ಟಾರೆಯಾಗಿ ಎರಡೂ ಕಡೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ರಿಂದ ಈಗಿನ ಈ ಮಾಡರ್ನ್ ಅಥವಾ ತಂತ್ರಜ್ಞಾನ ಯುಗದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಏನೇನು ಮುಂದೆ ಬದಲಾವಣೆಗಳನ್ನು ತರಬಹುದು ಅಂತ ತಮ್ಮ ಯೋಚನೆ ಇದೆ?
1: ಸಹಕಾರ ಕ್ಷೇತ್ರದಲ್ಲಿ ಮುಂದೆ ಭಾರಿ ದೊಡ್ಡ ಬದಲಾವಣೆಗಳಾಗಲಿಕ್ಕಿದೆ. ಇವತ್ತು ಕೇಂದ್ರ ಸರ್ಕಾರ ಇದಕ್ಕಾಗಿ ಒಂದು ಮಂತ್ರಿಯವರನ್ನು ಇಲಾಖೆಯವರನ್ನು ಮಾಡಿದೆ. ಒನ್ ನೇಷನ್ ಒನ್ ಸಾಫ್ಟ್ವೇರ್ ಅಂತೇಳಿ ಕೇಂದ್ರ ಸರ್ಕಾರ ತಂದಿದೆ, ಮತ್ತು ಸಾಮಾನ್ಯ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಸ್ವಾಯತ್ತತೆಯಾಗಿ ಅವರಿಗೆ ಹೆಚ್ಚು ಕೆಲಸ ಬೇರೆ ಬೇರೆ ಅವಕಾಶಗಳನ್ನು ಇವತ್ತು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಮತ್ತು ಈಗಿನ ಆಧುನೀಕರಣ ಇದರಿಂದಾಗಿ ಸಾಕಷ್ಟು ಅವಕಾಶಗಳಿದೆ, ಮತ್ತು ಇದನ್ನು ವೇಗವಾಗಿ ಬೆಳೆಸಲಿಕ್ಕೆ ಕೂಡ ನಮಗೆ ಧೈರ್ಯ ವಿಶ್ವಾಸ ಬಂದಿದೆ. ಇದರಿಂದ ನಾನು ಜುಲೈ ತಿಂಗಳು ಬರುವ ತಿಂಗಳಲ್ಲಿ ಒಂದು ಕ್ಯಾಂಪ್ಕೋ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು. ಇದರಿಂದಾಗಿ ರೈತನಿಗೆ ಆತನ ಏನು ವ್ಯವಹಾರ ಇದೆ ಆ್ಯಪ್ನ ಮುಖಾಂತರ ಮನೆಯಲ್ಲೇ ಕೂತು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆನ್ಲೈನ್ ಮುಖಾಂತರ ನಾವು ಎಲ್ಲ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದು ಎಲ್ಲವೂ ಮುಂದಿನ ದಿನಗಳಲ್ಲಿ ಭಾರಿ ವೇಗವರ್ಧಕವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಸಾಮರ್ಥ್ಯ ಬರ್ತದೆ.
0: ಈಗ ನಾನು ಮೊದಲಿಗೆ ನಿಮ್ಮ ಮನೆಯ ಬಗ್ಗೆ ಕೇಳಿದರೆ ಅದು ನಿಮ್ಮ ಬಾಲ್ಯದ ಮನೆ, ಈಗಿನ ಮನೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್.
1: ಈಗ ನಾನು ಮಂಚಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ದೆ. ನಮ್ಮ ಮೂಲ ಮನೆ, ಮೂಲ ತಂದೆಯ ಕಡೆಯಿಂದ ಸಿಕ್ಕಿದಂಥ ಮನೆಯಲ್ಲಿ ನಾವು ವಾಸಿಸ್ತೇವೆ. ನಾನು ಮತ್ತು ನನ್ನ ಹೆಂಡ ಸ್ವಾತಿ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ ನನಗೆ, ಸ್ವರ್ಣ ಮತ್ತು ಗೌರಿ ಅಂತ. ಸ್ವರ್ಣ ಅಂದು ಮಂಗಳೂರಿನಲ್ಲಿದ್ದಾಳೆ, ಅವಳು ಇನ್ಫೋಸಿಸಲ್ಲಿದ್ದಾಳೆ. ಗೌರಿ ಅಂತ ಹೇಳುವವಳು ಅವಳು ಬೆಂಗಳೂರಿನಲ್ಲಿದ್ದಾಳೆ, ಅವಳು ಮರ್ಸಿಡಿಸ್ ಬೆಂಝಲ್ಲಿದ್ದಾಳೆ. ಮನೆಯ ಎಲ್ಲ ವ್ಯವಹಾರವನ್ನು ನನ್ನ ಹೆಂಡತಿ ನೋಡುವ ಕಾರಣ ಈ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದರೆ ಪರಸ್ಪರ ಒಳ್ಳೆಯ ಸಹಕಾರ ಇದ್ದ ಕಾರಣ ಒಟ್ಟೊಟ್ಟಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶ ಆಗ್ತದೆ.
0: ಒಳ್ಳೆಯದು ಸರ್. ಈ ಸಹಕಾರ ಕ್ಷೇತ್ರದಲ್ಲಿ ನೀವು ಪ್ರಾರಂಭದಿಂದ ಇಲ್ಲಿಯವರೆಗೆ ನಡೆದು ಬಂದ ಒಂದು ದಾರಿಯ ಒಂದು ಅವಲೋಕನವನ್ನು ಮಾಡಿದ್ದೀರಿ ಸರ್. ಇಲ್ಲಿಯವರೆಗೆ ಬಂದು ನಮ್ಮ ಶ್ರೋತೃಗಳ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಮಣ್ಣಿನ ಘಮಲಲ್ಲಿ ಅಡಿಕೆಯ ನಸು ಬೆಳಕಲ್ಲಿ ಸಹಕಾರದ ಸವಿಯನ್ನು ಹಂಚಿದ ಚತುರ ಕೃಷಿ ಕಲೆಯ ಸಾಧಕ ರೈತರ ಸಾರಥಿ ನಮ್ಮ ಹೆಮ್ಮೆಯ ಕ್ಯಾಂಪ್ಕೋ ಅಧ್ಯಕ್ಷರಾದ ಎಸ್ಆರ್ ಸತೀಶ್ ಚಂದ್ರ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ ಕೇಳುವಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವ

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಗಣೇಶ ಪುರಾಣದ 53ನೇ ಅಧ್ಯಾಯದಲ್ಲಿ ಬರುವ ಚಂದ್ರಾಂಗದ ಇಂದುಮತಿಯರ ಕಥೆ. ಹಿಂದೆ ಮಾಲವ ದೇಶದಲ್ಲಿ ಕರ್ಣ ಎಂಬ ಪಟ್ಟಣ ಇತ್ತು. ಅಲ್ಲಿ ಚಂದ್ರಾಂಗದ ಎಂಬ ಹೆಸರಿನ ಪ್ರಖ್ಯಾತನೂ ಪರಾಕ್ರಮಿಯೂ ಆದ ರಾಜನಿದ್ದ. ಆತ ಅಷ್ಟಸಿದ್ಧಿಗಳನ್ನು ತಿಳಿದವನು, ಸರ್ವಶಾಸ್ತ್ರ ತತ್ವಾರ್ಥಗಳನ್ನು ಬಲ್ಲವನು, ವೇದ ವೇದಾಂಗ ಪಾರಂಗತನೂ ಆಗಿದ್ದ. ಆತನ ರಾಜ್ಯಸಭೆ ದೇವೇಂದ್ರನ ಸುಧರ್ಮ ಸಭೆಯನ್ನು ಮೀರಿಸುವಂತಿತ್ತು. ಅತ್ಯಂತ ಪತಿವ್ರತಿಯೂ ಧರ್ಮಶೀಲಳೂ ಭಾಗ್ಯದಾಯಿನಿಯೂ ಆದ ಇಂದುಮತಿ ಎಂಬ ರಮಣೀಮಣಿ ಆತನ ಪತ್ನಿಯಾಗಿದ್ದಳು. ಚಂದ್ರಾಂಗದನು ಪರಮಧರ್ಮಿಷ್ಠನಾದರೂ ಬೇಟೆಯಾಡುವುದರಲ್ಲಿ ಆತನಿಗೆ ಎಲ್ಲಿಲ್ಲದ ಆಸಕ್ತಿ. ಪ್ರಾಣಿ ಹಿಂಸೆ ಪಾಪ ಎಂದು ಮಂತ್ರಿಗಳು ಹೇಳುತ್ತಿದ್ದರೂ ರಾಜನು ತನ್ನ ವ್ಯಸನದಿಂದ ಮುಕ್ತನಾಗಲಿಲ್ಲ. ಒಮ್ಮೆ ಹೀಗೆಯೇ ಬೇಟೆಗೆಂದು ಕಾಡಿಗೆ ಹೋದ ಚಂದ್ರಾಂಗದ ಕ್ರೂರನಾದ ಪ್ರಾಣಿಗಳುಳ್ಳ ಅರಣ್ಯವನ್ನು ಪ್ರವೇಶಿಸಿದ. ಜಿಂಕೆಗಳನ್ನು ವರಾಹಗಳನ್ನು ಕೊಲ್ಲುತ್ತಾ ಮುಂದುವರಿಯುತ್ತಿದ್ದ. ಆಗ ರಾಜನು ಬಲಿಷ್ಠನೂ ದುಷ್ಟರೂ ಆದ ರಾಕ್ಷಸ ವೀರರ ಗುಂಪೊಂದಕ್ಕೆ ಕಾಣಸಿಕ್ಕಿದ. ಭಯಂಕರರಾದ ರಾಕ್ಷಸರನ್ನು ಕಂಡ ಸೈನಿಕ ವೀರರು, ಸೇವಕ ವರ್ಗದವರು ದಿಕ್ಕಾಪಾಲಾಗಿ ಓಡಿಹೋದರು. ಆ ರಾಕ್ಷಸ ಗಣದಲ್ಲಿ ಕ್ರೂರಳಾದ ಒಬ್ಬಳು ರಾಕ್ಷಸಿ ಇದ್ದಳು. ಮನ್ಮಥನಂತೆ ಕಂಗೊಳಿಸುತ್ತಿದ್ದ ರಾಜನನ್ನು ಕಂಡು ಆತನನ್ನು ಹಿಡಿಯಬೇಕು ಎಂದು ಬಯಸಿದಳು. ಆದರೆ ಅದಕ್ಕಿಂತ ಮೊದಲೇ ಸಿಕ್ಕ ಸೇವಕರನ್ನು ಹಿಡಿದು ತಿನ್ನಲು ಉಪಕ್ರಮಿಸಿದಳು ಆ ರಾಕ್ಷಸಿ. ಇದೇ ಸುಸಂದರ್ಭ ಎಂದು ತಿಳಿದ ರಾಜ ಆ ರಾಕ್ಷಸಿಯಿಂದ ತಪ್ಪಿಸಿಕೊಂಡು ಓಡಹತ್ತಿದ. ಸೇವಕರನ್ನು ತಿನ್ನುತ್ತಿದ್ದ ರಾಕ್ಷಸಿ ರಾಜನು ಓಡುತ್ತಿದ್ದುದನ್ನು ಗಮನಿಸಲಿಲ್ಲ. ಹೇಗಾದರೂ ಈ ರಾಕ್ಷಸಿಯ ಕೈಯಿಂದ ಪಾರಾದರೆ ಸಾಕು ಎಂಬ ಉದ್ದೇಶ ಹೊಂದಿದ್ದ ರಾಜ ಓಡುತ್ತಾ ಹೋಗಿ ಅಲ್ಲಿಯೇ ಇದ್ದ ಕೊಳವೊಂದರಲ್ಲಿ ಹಾರಿದ. ಆ ಪುಷ್ಕರಣಿಯಲ್ಲಿ ಬಿದ್ದ ರಾಜನನ್ನು ಅಲ್ಲಿ ಕ್ರೀಡಿಸುತ್ತಿದ್ದ ನಾಗಕನ್ಯಕೆಯರು ಕಂಡರು. ಆಗ ನಾಗಕನ್ಯರು ರಾಜನನ್ನು ಹೊತ್ತು ಪಾತಾಳಕ್ಕೆ ಕೊಂಡೊಯ್ದರು. ಹೀಗೆ ಪಾತಾಳ ಸೇರಿದ ರಾಜನನ್ನು ಆ ನಾಗಕನ್ಯರು ಉಪಚರಿಸಲು ರಾಜನು ಎಚ್ಚರಗೊಂಡ. ಎಚ್ಚರಗೊಂಡ ರಾಜನನ್ನು ನಾಗಕನ್ಯಕೆಯರು ನೀನು ಯಾರು ಎಂದು ಪ್ರಶ್ನಿಸಲು ರಾಜನು ತನ್ನ ವೃತ್ತಾಂತವನ್ನು ಅರ್ಹಿದ. ಆತನ ಮಾತನ್ನು ಕೇಳಿದ ಆ ನಾಗಕನ್ಯರು, ರಾಜ, ಇದು ದೈವ ಒದಗಿಸಿದ ಸುಯೋಗವೇ ಸರಿ. ನೀನೀಗ ನಮ್ಮನ್ನು ವಿವಾಹವಾಗಿ ಪತ್ನಿಯರನ್ನಾಗಿ ಸ್ವೀಕರಿಸು ಎಂದರು. ಅದಕ್ಕೆ ರಾಜ, ಇಲ್ಲ, ನಾನು ಏಕಪತ್ನಿ ವ್ರತಸ್ಥ, ನಿಮ್ಮನ್ನು ಪರಿಗ್ರಹಿಸಲಾರೆ ಎಂದು ಪರಿಪರಿಯಾಗಿ ವಿವರಿಸಿದರೂ ಕೂಡ ಆ ನಾಗಕನ್ಯರು ಕೇಳಲಿಲ್ಲ. ಬದಲಿಗೆ ಈತನನ್ನು ಬಂಧನದಲ್ಲಿಟ್ಟರೆ ಇಂದಲ್ಲ ನಾಳೆಯಾದರೂ ನಮ್ಮ ಮಾತನ್ನು ಕೇಳಬಹುದು ಎಂದು ಆತನನ್ನು ಬಂಧನದಲ್ಲಿ ಇಟ್ಟರು. ಇತ್ತ ಚಂದ್ರಾಂಗದನ ಪತ್ನಿ ಇಂದುಮತಿಗೆ ರಾಜನು ಕಾಣಿಯಾದ ವಾರ್ತೆಯನ್ನು ಓಡಿಹೋದ ಸೈನಿಕರು ಅರ್ಹಿದರು. ಅದನ್ನು ಕೇಳಿ ರಾಜ ಮೃತ್ಯುವಶನಾದನೆಂದು ಇಂದುಮತಿ ಎಚ್ಚರ ತಪ್ಪಿದಳು. ಅವಳನ್ನು ದಾಸಿಯರು ಉಪಚರಿಸಿದಾಗ ಚೇತರಿಸಿಕೊಂಡ ಆಕೆ ದುಃಖ ತಪ್ತಳಾಗಿ ರೋಧಿಸುತ್ತಾ ಮಂಗಲ ವಸ್ತುಗಳನ್ನು ದೇಹದಿಂದ ತೆಗೆದಳು. ಪುರಜನರೆಲ್ಲ ಬಂದು ಆಕೆಯನ್ನು ಸಂತೈಸಿ, ರಾಜನು ಸತ್ತಿರಲಾರನು, ಯಾರಾದರೂ ಮಹಾಪುರುಷರನ್ನ ಇದರ ಬಗ್ಗೆ ಕೇಳೋಣ ಎಂದು ಹೇಳಿದರೂ ಆಕೆ ಕೇಳಲಿಲ್ಲ. ಹೀಗೆ 12 ವರ್ಷಗಳು ಕಳೆಯಲು ಅಲ್ಲಿಗೆ ದಿವ್ಯಜ್ಞಾನಿ ನಾರದ ಮುನಿಗಳು ಬಂದರು. ಅವರೊಡನೆ ತನ್ನ ಕಥೆಯನ್ನು ಇಂದುಮತಿ ಅರ್ಹಲು ಆಗ ನಾರದ ಮಹರ್ಷಿಗಳು, ರಾಣಿಯೇ, ನಿನ್ನ ಪತಿ ಮೃತಪಟ್ಟಿಲ್ಲ. ಮಂಗಳ ವಸ್ತ್ರಗಳನ್ನು ಧರಿಸಿ ಮಹಾಗಣಪತಿ ವ್ರತವನ್ನು ಆಚರಿಸು. ಶ್ರಾವಣ ಶುಕ್ಲ ಚತುರ್ಥಿಯಿಂದ ಆರಂಭಿಸು. ಈ ವ್ರತ ನಿನ್ನ ಕಷ್ಟ ಪರಿಹರಿಸುತ್ತದೆ ಎಂದರು. ಆಕೆಯು ಹಾಗೆಯೇ ಮಾಡಲು ದೇವನ ಕೃಪೆಯಿಂದ ನಾಗಕನ್ಯಕೆಯರು ಚಂದ್ರಾಂಗದನನ್ನು ಬಂಧಮುಕ್ತಿಗೊಳಿಸಿದರು. ಹಾಗೆಯೇ ರಾಜನಲ್ಲಿ ಕ್ಷಮೆ ಕೇಳಿ ಒಂದು ದಿವ್ಯಾಶ್ವದ ಮೇಲೆ ರಾಜನನ್ನು ಕೂಡಿಸಿ ಮೇಲೆ ತಂದು ಬಿಟ್ಟರು. ರಾಜನು ಅದೇ ಪುಷ್ಕರಣಿಯಲ್ಲಿ ಮುಖಮಾರ್ಜನಾದಿಗಳನ್ನು ಮಾಡಲು ಅಲ್ಲಿಗೆ ಬಂದ ಕೆಲ ಪ್ರಜೆಗಳು ರಾಜನನ್ನು ನೀನು ಯಾರು ಎಂದು ಕೇಳಿದರು. ಆಗ ರಾಜನು ತನ್ನ ಕಥೆಯನ್ನು ಹೇಳಿದ. ಸಂತಸಗೊಂಡ ಅವರು ರಾಣಿಗೆ ವಿಷಯವನ್ನು ಅರುಹಿದರು. ಕೂಡಲೇ ಮಂತ್ರಿಗಳು ರಾಜನನ್ನು ಸೈನ್ಯದೊಡನೆ ಭೇಟಿಯಾಗಿ ಗಾನವಾದ್ಯಗಳೊಂದಿಗೆ ಅರಮನೆಗೆ ತಂದರು. ರಾಜನು ರಾಣಿಯಲ್ಲಿ ತನಗಾದ ಕಷ್ಟಗಳನ್ನು ಹೇಳಿದ. ಆಗ ಇಂದುಮತಿಯು ತಾನು ಮಾಡಿದ ಮಹಾವ್ರತದಿಂದಲೇ ಈ ಬಿಡುಗಡೆ ಆಯಿತು ಎಂದು ಹೇಳಿದಳು. ರಾಜನು ಮುಂದಿನ ವರ್ಷಗಳಲ್ಲಿ ಈ ವೈಭವದ ವ್ರತವನ್ನು ಕೈಗೊಂಡು ಸಂತಸ ಪಡೆದ.
2: ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
3: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
4: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
3: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
4: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
5: ಕಥಾಮೃತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ. ವೆಂಕಟೇಶ್ ಗೋಡ್ಖಿಂಡಿಯವರು ಹಾಡಿದ ರಾಮ್ ಎಲ್ಲಂಗಳವರ ಕವಿತೆ, ನೋಡಲು ಎನಿತೋ ಸುಂದರ.

ಈಗ ಕೇಳಿ ಎಂ ರಾಘವೇಂದ್ರ ಹಾಗೂ ಬಿ ಆರ್ ಗೀತಾ ಅವರು ಹಾಡಿದ ವಿ ಸೀತಾರಾಮಯ್ಯ ಅವರ ಕವಿತೆ ಮಾನವ ನೆತ್ತರ ಆಗಸ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ತುತ್ತಾಮುತ್ತ ಚಿತ್ರದ ಹಾಡು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಮಿನಿ ಮಿನಿ ಅವರು ಹಾಡಿದ ಪುಟ್ನಂಜ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಬಾಲವೃಂದ, ಬಂಟ್ವಾಳ ತಾಲೂಕು ಕುಜಿಲಬೆಟ್ಟು ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4200-233.
2: ಆಕಾಶವಾಣಿ ಮಂಗಳೂರು.

0: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ? ಬಂಟ್ವಾಳ ತಾಲೂಕು ಕುಜಿಲಬೆಟ್ಟು ಶಾಲೆ ಮಕ್ಕಳು ಬಂದಿದ್ದಾರೆ. ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣ ಮಕ್ಕಳೇ.
1: ಈಗ ಬಂಟ್ವಾಳ ತಾಲೂಕಿನ ಕುಜಿಲಬೆಟ್ಟು ಶಾಲೆಯ ವಿದ್ಯಾರ್ಥಿಗಳು ವೈವಿಧ್ಯಮಯ ಕಾರ್ಯಕ್ರಮ ನೀಡಲಿದ್ದೇವೆ. ಆರಂಭದಲ್ಲಿ ಪ್ರಾರ್ಥನೆ ಹಾಡುವವರು ಚಿನ್ಮಯ್, ಗಾಯತ್ರಿ, ಪೂರ್ವಿಕ, ನಿವೇದ್, ಭವಿಷ್.

0: ಈಗ ನಮ್ಮ ಮಾತು ಕೇಳಿ. ಇದರಲ್ಲಿ ಭಾಗವಹಿಸುವವರು ಗಾಯತ್ರಿ, ಪೂರ್ವಿಕಾ, ಚಿನ್ಮಯ್, ಭವಿಷ್.
1: ನಾನು ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಅರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ.
2: ನಾನು ಆಮೆ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತೀರಿ. ಅದಕ್ಕೆ ಕಸ ಕಡ್ಡಿ ಹಾಕಿ ಕಷ್ಮಲಗೊಳಿಸುತ್ತೀರಿ. ನಮಗೆ ನೀರಿನಲ್ಲಿ ಇರಲು ಕಷ್ಟವಾಗುತ್ತಿದೆ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ.
3: ನಾನು ನಾಯಿ. ನಾವು ನಡೆದಾಡಬೇಕು, ನಾವು ಓಡಾಡಬೇಕು. ನಮಗೂ ದಾರಿ ಬಿಡಿ. ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ.
0: ನಾನು ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಅನ್ನು ಮುದ್ದಿಸುತ್ತೀರಿ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಸಹ ಮುದ್ದಿಸಿರಿ.
1: ನಾನು ಜಿಂಕೆ. ನಮ್ಮ ಬದುಕಿನ ಆಧಾರ ತಾನ ಕಾಡು, ಅದನ್ನು ನಾಶ ಮಾಡುತ್ತೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ.
2: ನಾನು ಕರಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಲು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ.
3: ನಾನು ಮಂಗ. ನಮಗೆ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿಯಲ್ಲೂ ಪಟಾಕಿ ಸಿಡಿಸುತ್ತೀರಿ, ಮದ್ದು ಗುಂಡುಗಳನ್ನು ಆರಿಸುತ್ತೀರಿ. ನಮ್ಮ ಹೃದಯ ಸಿಡಿದೋದಂದೇ ಆಗುತ್ತದೆ. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ.
0: ನಾನು ಎರೆವುಲ್ಲ. ನಾವು ರೈತರಿಗೂ ನಿಮಗೂ ಮಿತ್ರರು. ಬೇಗ ಬೆಲೆ ತೆಗೆಯಲು ವಿಷದ ಗೊಬ್ಬರವನ್ನು ಹಾಕುತ್ತೀರಿ. ರಕ್ಷಕರಾಗಿರಿ, ರಾಕ್ಷಸರಾಗದಿರಿ.
3: ಈ ಕಾರ್ಯಕ್ರಮ ಮೂರ್ಖರಾಜ ಎಂಬ ಪ್ರಹಸನದೊಂದಿಗೆ ಮುಂದುವರಿಯುತ್ತದೆ. ಭಾಗವಹಿಸುವವರು ಭವಿಷ್, ಗಾಯತ್ರಿ, ಚಿನ್ಮಯ್, ಅಜಿತ್ನಾಯ್, ನಿವೇದ್, ಆದ್ಯ.
4: ಮಂತ್ರಿಗಳೇ.
2: ಏನು ಮಹಾಪ್ರಭು?
4: ನಾನೊಂದು ಬಣ್ಣ ಸಂಗೀತ ಕೇಳಿದ್ದೆ, ಅದು ಬಹಳ ಚೆನ್ನಾಗಿತ್ತು. ಆದ್ದರಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಮೊದಲಿನಂತೆ ಸಂಗೀತದಲ್ಲೇ ಮಾತಾಡ್ಲಿಕ್ಕೆ ಡಂಗ್ರ ಸಾರ ಹತ್ರ ಹೇಳಿ.
2: ಆಯ್ತು ಮಹಾಪ್ರಭು.
4: ಯಾರದು ಅಲ್ಲಿ? ಡಂಗ್ರ ಸಾರ್ವರನ್ನು ಕರೆಯಿರಿ.
5: ಏನು ಮಂತ್ರಿಗಳೇ?
4: ನಾಳೆಯಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಸಂಗೀತದಲ್ಲೇ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ. ಹೋಗಿ ಡಂಗ್ರ ಸಾರಿ ಹೇಳು.
5: ಕೆರಪ್ಪ.

0: ಬೆಂಕಿ ಬಿದ್ದಿದೆ.
1: ನಿಲ್ಲಿಸು, ಇಷ್ಟು ದುಃಖದ ಮಾತನ್ನು ಸಂಗೀತ ಅಲ್ಲಿ ಹೇಳ್ತಿ. ಏನ್ ಹೇಳುವಾಗ ಅಲ್ಲಿ ಲಾಯಿ ಉರಿದೋಗ್ತದೆ. ಹೋಗಿ ಹೋಗಿ ನಂದಿಸಿ.
2: ಆಯ್ತು ಮಹಾಪ್ರಭು.
1: ಮಂತ್ರಿಗಳೇ,
3: ಹೇಳು ಮಹಾಪ್ರಭು.
1: ಇದೇನು ಸರಿ ಹೋಗ್ತಾ ಇಲ್ಲ. ಆದ್ದರಿಂದ ನಮ್ಮ ರಾಜ್ಯದಲ್ಲಿರೋ ಎಲ್ಲರಿಗೂ ದುಃಖದಲ್ಲೇ ಮಾತಾಡ್ಲಿಕ್ಕೆ ಡಂಗಸಾರವತ್ರ ಹೇಳಿ.
3: ಆಯ್ತು ಮಹಾಪ್ರಭು.
1: ಯಾರಾದ್ರೂ ಅಲ್ಲಿ ಡಂಗಸಾರವರನ್ನು ಕರೆಯಿರಿ.
4: ಏನು ಮಂತ್ರಿಗಳೇ?
1: ನಾಳೆಯಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ದುಃಖದಲ್ಲೇ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ. ಹೋಗಿ ಡಂಗಸಾರಿ ಹೇಳು.
4: ಕೇಳಪ್ಪ ಕೇಳಿ, ನಾಳೆಯಿಂದ

0: ಏನು ಮಹಾಪ್ರಭು? ನಿಲ್ಲಿಸು, ಇಷ್ಟು ಸಂತೋಷದ ಮಾತನ್ನು ದುಃಖದಲ್ಲಿ ಹೇಳ್ತಿ, ಹೋಗೋ ಮಂತ್ರಿಗಳೇ.
1: ಏನು ಮಹಾಪ್ರಭು?
0: ಇದೇನು ಸರಿ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಸಂತೋಷದಲ್ಲೇ ಮಾತಾಡ್ಲಿಕ್ಕೆ ಡಂಗು ಸಾರ ಹತ್ರ ಹೇಳಿತ್ತು.
1: ಮಹಾಪ್ರಭು,
0: ಯಾರಾದ್ರೂ ಅಲ್ಲಿ ಡಂಗುರ ಸಾರುವವರನ್ನು ಕರೆಯಿರಿ.
2: ಏನು ಮಂತ್ರಿಗಳೇ?
0: ನಾಳೆಯಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಸಂತೋಷದಲ್ಲಿಯೇ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ. ಹೋಗಿ ಡಂಗುರ ಸಾರಿ ಹೇಳು.
2: ನಾಳೆಯಿಂದ ಈ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಲ್ಲೇ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ.
3: ಮಹಾರಾಜರೇ, ನಮ್ಮ ಅರಮನೆಯಲ್ಲಿ ನಿಮ್ಮ ತಾಯಿ ಮರಣ ಹೊಂದಿದ್ದಾರೆ.
0: ನಿಲ್ಲಿಸು, ಇಷ್ಟು ದುಃಖದ ಮಾತನ್ನು ಸಂತೋಷದಲ್ಲಿ ಹೇಳ್ತಿ, ಹೋಗೋ ಮಂತ್ರಿಗಳೇ.
1: ಏನು ಮಹಾಪ್ರಭು?
0: ಇದೇನು ಸರಿ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಮೊದಲಿನಂತೆ ಮಾತಾಡ್ಲಿಕ್ಕೆ ಡಂಗುರ ಸಾರು ಹತ್ರ ಹೇಳಿ.
1: ಆಯ್ತು ಮಹಾಪ್ರಭು.
0: ಯಾರಾದ್ರೂ ಅಲ್ಲಿ ಡಂಗುರ ಸಾರುವವರನ್ನು ಕರೆಯಿರಿ.
2: ಏನು ಮಂತ್ರಿಗಳೇ?
0: ನಾಳೆಯಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲರಿಗೂ ಮೊದಲಿನಂತೆ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ. ಹೋಗಿ ಡಂಗುರ ಸಾರಿ ಹೇಳು.
2: ನಾಳೆಯಿಂದ ಈ ರಾಜ್ಯದಲ್ಲಿ ಎಲ್ಲರೂ ಮೊದಲಿನಂತೆ ಮಾತಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ.
4: ಈಗ ಮೂರನೇ ತರಗತಿಯ ಅದ್ವಿತೀಯ ನಿಂದ ಆಮೆ ಮತ್ತು ಮೊಲದ ಕತೆ.
5: ಒಂದಾನೊಂದು ಕಾಲದಲ್ಲಿ ಒಂದು ಮೊಲ ಒಂದು ಬೆಟ್ಟ ತಪ್ಪನಲ್ಲಿ ವಾಸಿಸುತ್ತಿತ್ತು. ಅದರ ಪಕ್ಕದಲ್ಲಿ ಆಮೆ ವಾಸಿಸುತ್ತಿತ್ತು. ಆಮೆಯ ನಡಿಗೆ ಬಹಳ ನಿಧಾನವೆಂದು ಮೊಲ ಯಾವಾಗಲೂ ಹಾಸ್ಯ ಮಾಡುತ್ತಿತ್ತು. ಇದನ್ನು ಕೇಳಿದ ಆಮೆಯು ತನ್ನ ಓಟದ ಪಂದ್ಯದಲ್ಲಿ ತನ್ನನ್ನು ಸೋಲಿಸಂತೆ ಮೊಲಕ್ಕೆ ಸವಾಲು ಹಾಕಿತು. ಮೊಲವು ಈ ಪಂದ್ಯಕ್ಕೆ ಒಪ್ಪಿಕೊಂಡಿತು. ಅದು ಹೀಗೆ ಹೇಳಿತು, ಸರಿ, ಬೆಟ್ಟದಾಚೆ ಮೊದಲು ತಲುಪುವವರು ಗೆಲ್ಲುತ್ತಾರೆ. ಪಂದ್ಯ ಪ್ರಾರಂಭವಾಯಿತು. ಮೊಲ ವೇಗವಾಗಿ ಓಡಿತು. ಆಮೆ ನಿಧಾನ ಗೆಜ್ಜೆ ಮೇಲೆ ಹೆಜ್ಜೆರಿಸಾಗಿತು. ತುಂಬಾ ದೂರ ಓಡಿದ ಮೊಲ ಇನ್ನೇನು ಗೆಲುವು ಇಲ್ಲೇ ಹತ್ತಿರದಲ್ಲಿದೆ, ಈ ಮರದ ಬುಡದಲ್ಲಿ ಸ್ವಲ್ಪ ಸುತ್ತೇನೆ ಎಂದುಕೊಂಡಿತು. ಅಲ್ಲೇ ಮಲಗಿತು. ತುಂಬಾ ಸಮಯ ಇದ್ದ ಮೊಲ ಗಡಿಬಿಡಿ ಮಾಡಿಕೊಂಡು ವಿಜಯದ ಗೆರೆ ಓಡಿತು. ಆದರೆ ಆಮೆ ಮುಂಚಿತವಾಗ ವಿಜಯದ ಗೆರೆ ದಾಟಿತು. ಇದರ ನೀತಿ, ಗೆಲುವಿಗೆ ವೇಗ ಒಂದೇ ಮುಖ್ಯ ಅಲ್ಲ, ದೃಢ ಸಂಕಲ್ಪ, ಅಚ್ಚಲ ಹಾಗೂ ಸಾಧಿಸಲು ಬೇಕಾದ ಶಿಸ್ತು ಇವೆಲ್ಲವೂ ಸಹ ಮುಖ್ಯ.
0: ಈಗ ಪೆದ್ದುಗುಂಡ ಎಂಬ ಪ್ರಹಸನ. ಭಾಗವಹಿಸುವವರು ಚಿನ್ಮಯಿ, ಪೂರ್ವಿಕಾ, ಗಾಯತ್ರಿ, ಭವಿಷ್, ಅದ್ವಿತ್ ನಾಯ್ಕ, ನಿವೇದ್, ಆದ್ಯ, ತನುಶ್ರೀ, ಜಿಷ್ಣು, ವಿಘ್ನೇಶ್.
6: ಗುಂಡಾ,
0: ಏನಜ್ಜಿ,
6: ಎಲ್ಲಿದಿ?
0: ಬಂದಜ್ಜಿ.
6: ಬಾ ಬೇಗ.
0: ಬಂದೆ.
6: ಊರವರೆಲ್ಲ ನೀನು ಕೆಲಸಕ್ಕೆ ಹೋಗುತ್ತಿಲ್ಲ ಎಂದು ಹೇಳ್ತಿದ್ದಾರೆ.
0: ಆಯ್ತು ಅಜ್ಜಿ, ನಾನು ನಾಳೆಯಿಂದನೇ ಕೆಲಸಕ್ಕೆ ಹೋಗುವೆ.
6: ಯಾಕೆ, ಇವತ್ತೇ ಹೋಗ್ಲಿಕ್ಕೆ ಆಗಲ್ವಾ?
0: ಆಯ್ತು ಅಜ್ಜಿ, ನಾನು ಇವತ್ತೇ ಹೋಗುವೆ ಕೆಲಸ.
6: ಆಯ್ತಾಯ್ತು, ಹೋಗು ಬೇಗ.
0: ರಮೇಶ್ ನವರೇ, ಸ್ವಲ್ಪ ನಿಲ್ಲಿಸುತ್ತೀರಾ?
7: ಎಂತ ಗುಂಡ ಈ ಕಡೆ?
0: ನನಗೆ ಕೆಲಸ ಒಂದು ಕೊಡಿ ರಮೇಶ್ ಅಣ್ಣ.
7: ಈ ಕಟ್ಟಿಗೆ ತಗೊಂಡೋಗಿ ನನ್ನ ಮನೆಯಲ್ಲಿ ಹಾಕಿ.
0: ಆಯ್ತು ರಮೇಶ್ ಅಣ್ಣ. ರಮೇಶ್ ಅಣ್ಣ, ಕಟ್ಟಿಗೆ ಎಲ್ಲ ಕೊಂಡೋಗಿ ಹಾಕಿದೆ ನಿಮ್ಮ ಮನೆ ಹತ್ತಿರ.
7: ಈಗ ತಗೋ
0: 10 ರೂಪಾಯಿ. ಇವತ್ತು 10 ರೂಪಾಯಿನ?
6: ಗುಂಡಾ,
0: ಓ
6: ಬಂದಿಯಾ?
0: ಬಂದೆ ಅಜ್ಜಿ.
6: ಎಲ್ಲಿ ಕೆಲಸ ಮಾಡಿದ್ದು?
0: ನಾನಿವತ್ತು ರಮೇಶ್ ಅಣ್ಣನ ಮನೆಯಲ್ಲಿ.
6: ಹೌದಾ, ಏನು ಕೊಟ್ರು?
0: ನನಗಿವತ್ತು 10 ರೂಪಾಯಿ ದುಡ್ಡು ಕೊಟ್ರು.
6: ಎಲ್ಲಿದೆ
0: ನೋಡಿ ಕೈಯಲ್ಲಿ?
6: ಕೈಯಲ್ಲಿ ಏನಿಲ್ಲ.
0: ಓ, ಅದು ನಾನು ಓಡಿಕೊಂಡು ಬರುವಾಗ ಬೀಳಿದಂದು ಕೈ ಜಾರಿ.
6: ಯಾರಾದ್ರೂ ಓಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಬರ್ತಾರಾ?
0: ಮತ್ತೆ
6: ಅದನ್ನು ಕಿಸೆಯಲ್ಲಿ ಹಾಕಿಕೊಂಡು ಬರ್ಬೇಕು.
0: ಆಯ್ತು ಅಜ್ಜಿ, ನಾನು ನಾಳೆಯಿಂದ ಅದು ಸಿಕ್ಕಿದ್ರೆ ಮೀನು ಕಿಸೆಯಲ್ಲಿಯೇ ಹಾಕಿ ತರುತ್ತೇನೆ.
6: ಹೋಗು ಹೋಗು.
0: ಆಯ್ತು ಅಜ್ಜಿ.
6: ಮಾರನೆಯ ದಿನ.
0: ಗುಂಡಾ, ಎಂತ ಅಜ್ಜಿ,
6: ಎಲ್ಲಿದಿ?
0: ಬಂದೆ ಬಂದೆ.
6: ಬೇಗ ಕೆಲಸಕ್ಕೆ ಹೋಗು.
0: ಆಯ್ತು ಅಜ್ಜಿ.
6: ಹೋಗು ಹೋಗು.
0: ರಮೇಶ್ ಅಣ್ಣ,
7: ಬಂದೆ ಗುಂಡಾ.
0: ಬಂದೆ.
7: ಇವತ್ತು ದನಕ್ಕೆ ಹುಲ್ಲುತ.
0: ಆಯ್ತು,
7: ಹೋಗಿ ಹುಲ್ಲುತ ಹೋಗು.
0: ಆಯ್ತು ರಮೇಶ್ ಅಣ್ಣ.
8: ಬೋ
0: ರಮೇಶ್ ಅಣ್ಣ, ಹುಲ್ಲು ತಂದೆ.
7: ಈಗ ಇವತ್ತು ಬೆಣ್ಣೆ ಕೊಡ್ತೇನೆ.
0: ಆಯ್ತು ರಮೇಶ್ ಅಣ್ಣ. ಅಜ್ಜಿ ಹೇಳಿದರೆ ಇದನ್ನು ಕಿಸೆಯಲ್ಲಿ ಹಾಕಿ ತರಬೇಕಂತ. ನಾನು ಅದಕ್ಕೆ ಕಿಸೆಯಲ್ಲಿಯೇ ಹಾಕಿ ತರುತ್ತೇನೆ.
6: ಗುಂಡಾ,
0: ಓ
6: ಬಂದಿಯಾ?
0: ಬಂದೆ ಅಜ್ಜಿ.
6: ಏನ್ ಕೊಟ್ರು ಇವತ್ತು?
0: ನನಗಿವತ್ತು ಬೆಣ್ಣೆ.
6: ಎಲ್ಲಿದೆ?
0: ಕಿಸೆಯಲ್ಲಿದೆ.

0: ಬೆಣ್ಣೆ ಹಾಕ್ಬೇಕು, ಅವಾಗ ಕರಗುವುದಿಲ್ಲ.
1: ಆಯ್ತು ಅಜ್ಜಿ, ಬೆಣ್ಣೆ ನಾಳೆ ಸಿಕ್ಕಿದ್ರೆ ಅದನ್ನು ಪಾತ್ರೆಯಲ್ಲಿಯೇ ಹಾಕಿ ತರುತ್ತೇನೆ.
0: ಸರಿ, ಹೋಗು ಹೋಗು.
1: ಆಯ್ತು ಅಜ್ಜಿ.
0: ಮೂರನೆಯ ದಿನ. ಗುಂಡಾ,
1: ಓ
0: ಎಲ್ಲಿದಿ?
1: ಬಂದ ಅಜ್ಜಿ.
0: ಕಾಣುವುದಿಲ್ಲ.
1: ಇಲ್ಲಿ ನೋಡಿ, ನಿಮ್ಮ ಪಕ್ಕದಲ್ಲಿ.
0: ಹಾ, ಹೋಗು ಹೋಗು ಕೆಲಸಕ್ಕೆ.
1: ಆಯ್ತು ಅಜ್ಜಿ.
2: ಹಾ ಗುಂಡಾ, ಬಂದ್ಯ?
1: ಬಂದೆ ರಮೇಶ್ ಅಣ್ಣ.
2: ಈಗ ಇವತ್ತು ಮನೆ ಕ್ಲೀನ್ ಮಾಡ್ಬೇಕು. ಈಗ
1: ಆಯ್ತು. ಬಾರಿ ಚಂದ ಇದೆ ಬೆಕ್ಕು, ಇದನ್ನು ನಾನು ಇವತ್ತು ತಗೊಳ್ಳೇಬೇಕು. ನನಗಿವತ್ತು ದುಡ್ಡು ಬೇಡ, ಇದನ್ನೇ ತೆಗೆಯುತ್ತೇನೆ. ಸುಂದರವಾದ ಬೆಕ್ಕು.
2: ಗುಂಡಾ, ಕೆಲಸ ನಿಲ್ಲಿಸು.
1: ಹಾ
2: ಈಗ ಇವತ್ತು
1: ನನಗೆ ದುಡ್ಡು ಬೇಡ ಅಣ್ಣ. ಇವತ್ತು ನನಗೆ ಸುಂದರವಾದ ಬೆಕ್ಕು ಕೊಡಿ.
2: ಹಾ ತಗೊಂಡೋಗು.
1: ಅಜ್ಜಿ ಹೇಳಿದರೆ ಇದನ್ನು ಪಾತ್ರೆಯಲ್ಲಿ ಹಾಕಿ ತರಬೇಕಂತ. ಅದಕ್ಕೆ ನಾನು ಪಾತ್ರೆಯಲ್ಲಿಯೇ ಹಾಕಿ ತರುತ್ತೇನೆ.
0: ಗುಂಡನ ಕೈಯಲ್ಲಿ ಏನೋ ಉಂಟು, ನೋಡ್ತೇನೆ. ಗುಂಡಾ,
2: ಓ
0: ಏನಾದ ಕೈಯಲ್ಲಿ?
2: ಕೈಯಲ್ಲಿ ಇದು ಬೆಕ್ಕು.
0: ಓ, ಪಾತ್ರೆಯಲ್ಲಿ ಹಾಕಿಕೊಂಡು ಬಂದಿದ್ದಿ?
1: ಅದನ್ನು ನೀವ್ ಹೇಳಿದಲ್ಲ ಪಾತ್ರೆಯಲ್ಲಿ ಹಾಕಿಕೊಂಡು ಬರ್ಬೇಕಂತ.
0: ನಾನು ಬೆಣ್ಣೆಯಲ್ಲಿದ್ದು ಬೆಕ್ಕಲ್ಲಿ ಹೇಳಿದ್ನ.
1: ಓ, ಬೆಕ್ಕು ಸತ್ಯ ಹೋಯ್ತು.
0: ಅದನ್ನು ಯಾರಾದ್ರೂ ಪಾತ್ರೆಯಲ್ಲಿ ಹಾಕಿಕೊಂಡು ಬರ್ತಾರಾ?
1: ಮತ್ತೆ
0: ಅದನ್ ಹಗ್ಗ ಕಟ್ಟಿ ಕುತ್ತಿಗೆಗೆ ಎಳೆದುಕೊಂಡು ಬರ್ಬೇಕು.
1: ಆಯ್ತು ಅಜ್ಜಿ, ಅದು ನಾಳೆ ಸಿಕ್ಕಿದ್ರೆ ಅದನ್ನು ಕುತ್ತಿಗೆಗೆ ಹಗ್ಗ ಕಟ್ಟಿ ಎಳೆದುಕೊಂಡೇ ಬರುತ್ತೇನೆ.
0: ಸರಿ ಸರಿ, ಹೋಗು.
1: ಹಾ,
0: ನಾಲ್ಕನೆಯ ದಿನ. ಗುಂಡಾ,
2: ಎಂತ ಅಜ್ಜಿ
0: ಎಲ್ಲಿದಿ?
2: ಬಂದೆ ಬಂದೆ ನೋಡಿ.
0: ಇವತ್ತೇನು ಬೇಗ ಎದ್ದಿದ್ದಿ?
2: ನನಗೆ ಕೆಲಸಕ್ಕೆ ಹೋಗಲುಂಟು.
0: ಹಾ ಹೋಗು ಹೋಗು ಬೇಗ.
1: ಆಯ್ತು ಅಜ್ಜಿ.
2: ಎದುರಿನ ತೋಟಕ್ಕೆ ಹೋಗೋಣ, ಹಿಂದೆಯ ತೋಟಕ್ಕೆ ಹೋಗೋಣ?
1: ಎದುರಿನ ತೋಟಕ್ಕೆ ಹೋಗೋಣ.
2: ಹಾ ಗುಂಡಾ, ಕೆಲಸ ನಿಲ್ಲಿಸು.
1: ಹಾ
2: ಈಗ ಇವತ್ತು ಭತ್ತ ಕೊಡ್ತೇನೆ, ತಗೊಂಡೋಗು.
1: ಆಯ್ತು ರಮೇಶ್ ಅಣ್ಣ. ಅಜ್ಜಿ ಹೇಳಿದರೆ ಇದನ್ನು ಗೋಣಿಯಲ್ಲಿ ಭತ್ತ ಹಾಕಿ ಕಟ್ಟಿಕೊಂಡು ಎಳೆದುಕೊಂಡು ಬರಬೇಕಂತ. ಅದಕ್ಕೆ ನಾನು ಗೋಣಿಯಲ್ಲಿ ಭತ್ತ ಹಾಕಿ ಎಳೆದುಕೊಂಡು ಬರುತ್ತೇನೆ.
0: ಗುಂಡಾ ಏನು ಇಷ್ಟು ಬೆವರಿದಾನೆ? ಗುಂಡಾ,
2: ಏನಜ್ಜಿ
0: ಇಷ್ಟು ಬೆವರಿದಿಯಲ್ಲ, ಏನು ತಂದಿದ್ದಿ?
2: ಇವತ್ತು ಭತ್ತ ತಂದಿದೆ.
0: ಎಲ್ಲಿದೆ?
2: ನೋಡಿ ಇಲ್ಲಿ ಪಕ್ಕದಲ್ಲಿ.
0: ಓ, ಭತ್ತ ಎಲ್ಲ ಚೆಲ್ಲಿ ಹೋಗಿದಲ್ಲ.
2: ಮತ್ತೆ ನೀವೇ ಹೇಳಿದಲ್ಲ ಅದನ್ನು ಗೋಣಿಯಲ್ಲಿ ಹಾಕಿ ಎಳೆದುಕೊಂಡು ಬರಬೇಕಂತ.
0: ಯಾರಾದ್ರೂ ಅದನ್ನು ಗೋಣಿಯಲ್ಲಿ ಹಾಕಿ ಎಳೆದುಕೊಂಡು ಬರ್ತಾರಾ?
2: ಮತ್ತೆ
0: ನಿನ್ನ ಬೆಣ್ಣುಂಟಲ್ಲ,
2: ಅದಕ್ಕೆ
0: ಹಾಕಿಕೊಂಡು ಬರಬೇಕು.
1: ಆಯ್ತು ಅಜ್ಜಿ, ಅದು ನಾಳೆ ಸಿಕ್ಕಿದ್ರೆ ಅದನ್ನು ಬೆಣ್ಣಲ್ಲೇ ಹಾಕಿ ತರುತ್ತೇನೆ.
0: ಹಾ ಸರಿ, ಹೋಗು ಹೋಗು.
1: ಆಯ್ತು ಅಜ್ಜಿ.
0: ಐದನೆಯ ದಿನ. ಗುಂಡಾ,
2: ಏನಜ್ಜಿ
0: ಎಲ್ಲಿದಿ?
2: ಬಂದ ಅಜ್ಜಿ.
0: ಕೆಲಸಕ್ಕೆ ಹೋಗು ಬೇಗ.
2: ಆಯ್ತು ಅಜ್ಜಿ.
0: ತಿಂಡಿ ತಿಂದಿಯಾ?
2: ತಿಂದೆ.
0: ಹಾ ಹೋಗು ಹೋಗು.
2: ಆಯ್ತು ಅಜ್ಜಿ. ರಮೇಶ್ ಅಣ್ಣ.
1: ಹಾ
2: ಗುಂಡಾ, ಬಂದ್ಯಾ?
1: ಬಂದೆ.
2: ಈಗ ಇವತ್ತು ಕತ್ತೆಯನ್ನು ಮೇಯಿಸಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಉಂಟು, ಬಾ.
1: ಆಯ್ತು ಅಣ್ಣ.
2: ಹಾ ಗುಂಡಾ, ಏನನ್ನ? ಕೆಲಸ ನಿಲ್ಲಿಸು.
1: ಆಯ್ತಣ್ಣ,
2: ಸಂಜೆ ಆಯ್ತು. ಇವತ್ತು ಕತ್ತೆ ಕೊಡುತ್ತೇನೆ.
1: ಹಾ,
2: ಅಜ್ಜಿ ಹೇಳಿದರೆ ಇದನ್ನು ಬೆನ್ನ ಮೇಲೆ ಹಾಕಿ ತರಬೇಕಂತ. ಅದಕ್ಕೆ ನಾನು ಬೆನ್ನಿನ ಮೇಲೆ ಹಾಕಿ ತರುತ್ತೇನೆ.
3: ಅಲ್ಲಿ ನೋಡಿ ನೋಡಿ, ಕತ್ತೆಯನ್ನು ಬೆನ್ನಲ್ಲಿ ಹಾಕಿ ಬರುತ್ತಿದ್ದಾನೆ, ನೋಡಿ ನೋಡಿ.
0: ಹೌದು ಹೌದು, ಕತ್ತೆಯನ್ನು ಬೆನ್ನ ಮೇಲೆ ಹಾಕಿಕೊಂಡು ಹೋಗುತ್ತಾ ಇದ್ದಾನೆ.
3: ಹೌದು ಹೌದು,
2: ನಾನೊಂದು ಒಣ್ಣೆ ಆಜ್ಞೆಯಾಗಿತ್ತೆ. ಯಾರು ನನ್ನ ಮಗಳನ್ನು ನಗಿಸುತ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು. ಮಂತ್ರಿಗಳೇ, ಸೈನಿಕರೇ,
4: ಮಂತ್ರಿಗಳೇ,
2: ಅವನು ಕತ್ತೆ ಹೊತ್ತುಕೊಂಡು ಅವನನ್ನು ಕರೆದುಕೊಂಡು ಬನ್ನಿ. ಯಾಕೆ ನನ್ನನ್ನು ಕರೆದುಕೊಂಡು ಬರುತ್ತಿದ್ದೀರಿ?
4: ರಾಜರು
5: ಕರೆದಿದ್ದಾರೆ.
2: ಮತ್ತೆ ನನ್ನ ಕತ್ತೆಯನ್ನು ಏನು ಮಾಡಲಿ?
5: ಅದನ್ನು ಸಹ ಕರೆದುಕೊಂಡು ಬನ್ನಿ.
2: ಆಯ್ತು. ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ?
1: ನನಗೆ ಅಪ್ಪ ಅಮ್ಮ ಇಲ್ಲ, ಅಜ್ಜಿ ಮಾತ್ರ ಇರೋದು.
2: ಹಾ ಸೈನಿಕರೇ, ಅವನ ಅಜ್ಜಿಯನ್ನು ಕರ್ಕೊಂಡು ಬನ್ನಿ.
4: ಬನ್ನಿ.
0: ನನ್ನನ್ನು ಯಾಕೆ ಕರೆದುಕೊಂಡು ಹೋಗುತ್ತಿದ್ದೀರಿ?
4: ರಾಜರು ಕರೆಯುತ್ತಿದ್ದಾರೆ.
0: ಸರಿ ಸರಿ, ಹಾ ಬರುತ್ತೇನೆ, ಹೋಗಿ ನೀವು.
2: ನಾನೊಂದು ಆಜ್ಞೆ ಆಗಿತ್ತೆ, ಅದು ಇವತ್ತು ನೆರವೇರಿತು. ಆದ್ದರಿಂದ ನಿನ್ನ ಮೊಮ್ಮಗನನ್ನು ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿಕೊಡುತ್ತೇನೆ.
0: ಸರಿ ಮಹಾರಾಜರೇ. ಈಗ ಚಾರ್ವಿಲಿಂದ ಕರಡಿ ಮತ್ತು ನರಿಯ ಕತೆ.
6: ಒಮ್ಮೆ ನರಿ ಮತ್ತು ಕರಡಿ ಕೂಡಿ ಬೇಸಾಯ ಮಾಡಲು ಹೊರಟವು. ಜಾಣ ನರಿಯು ಭೂಮಿಯ ಮೇಲಿನ ಭಾಗ ನನಗೆ, ಭೂಮಿಯ ಒಳಗಿನ ಭಾಗ ನಿನಗೆ ಎಂದು ಕರಾರು ಹಾಕಿತು. ಇಬ್ಬರೂ ಸೇರಿ ಸೌತೆಗಳನ್ನು ಬೆಳೆದರು.

0: ಸೌತೆಗಳು ನರಿಯ ಪಾಲಾದವು. ಬೇರು ಕರಡಿಗೆ ದೊರೆಯಿತು. ಬೇಸರದಿಂದ ಕರಡಿಯು, ಈ ಬಾರಿ ನನಗೆ ಭೂಮಿಯ ಮೇಲಿನ ಭಾಗ ಎಂದಿತು. ಹಾಗೆಯೇ ಆಗಲಿ ಎಂದು ಜಾಣತನದಿಂದ ಗೆಣಸು ಬೆಳೆಯೋಣ ಎಂದಿತು. ಗೆಣಸು ಮತ್ತೆ ನರಿಯ ಪಾಲಾದವು. ಬಳ್ಳಿಗಳು ಮಾತ್ರ ಕರಡಿಗೆ ದೊರೆಯಿತು. ನರಿಯ ಮೋಸಗಾರಿಕೆ ತಿಳಿದ ಕರಡಿಯು ಅದರ ಸಹವಾಸವೇ ಬೇಡ ಎಂದು ಹೊರಟು ಹೋಯಿತು.
1: ನನ್ನ ಹೆಸರು ಚಿನ್ಮಯ್. ಶುಭ ನುಡಿ. ನೀರಿನಿಂದ ಉಸಿರು, ನೀರಿನಿಂದ ಹಸಿರು. ಸಂಪನ್ಮೂಲಗಳನ್ನು ಅಗತ್ಯವಿದ್ದಷ್ಟು ಮಾತ್ರ ಬಳಸಿರಿ. ಗಾದೆ. ಅಂಗಳ ಹಾರಿ ಗಗನ ಹಾರಬೇಕು. ಮನಸ್ಸಿದ್ದರೆ ಮಾರ್ಗ ಉಂಟು.
2: ನನ್ನ ಹೆಸರು ಗಾಯತ್ರಿ. ಶುಭ ನುಡಿ. ಇತರರ ಮಾತುಗಳಿಗೆ ಮನ್ನಣೆ ಕೊಡಿರಿ. ವನಗಳನ್ನು ಬೆಳೆಸಿರಿ. ವನ್ಯ ಜೀವಿಗಳನ್ನು ಉಳಿಸಿರಿ. ಕನ್ನಡಕ್ಕಾಗಿ ಕೈ ಎತ್ತು. ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಮಾತಿಗೆ ರೀತಿಗೆ ಪ್ರೀತಿಯ ಬೆಸುಗೆ. ಗಾದೆ. ಅತಿ ಆಸೆ ಗತಿಗೇಡು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ.
1: ನನ್ನ ಹೆಸರು ಆಯುಷ್. ಶುಭ ನುಡಿ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗಾದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಕೈ ಕೆಸರಾದರೆ ಬಾಯಿ ಮೊಸರು.
3: ನನ್ನ ಹೆಸರು ಪೂರ್ವಿಕಾ. ಶುಭ ನುಡಿ. ಕನ್ನಡಿ ನಿನಗೆ ಬೇಡ, ಕನ್ನಡಿಯೇ ನೀನಾಗು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಗಾದೆ. ತುಂಬಿದ ಕೊಡ ತುಳುಕುವುದಿಲ್ಲ. ಮನೆಯ ಮೊದಲು ಪಾಠಶಾಲೆ, ತಾಯಿಯ ಮೊದಲು ಗುರು.

ಇದುವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಜಿಲ್ಬೆಟ್ಟು ಬಂಟ್ವಾಳ ಇದರ ಶಾಲಾ ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಭಾಗವಹಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿನ್ಮಯ್, ಪೂರ್ವಿಕ, ಗಾಯತ್ರಿ.

ಇದುವರೆಗೆ ಬಂಟ್ವಾಳ ತಾಲೂಕು ಕುಜಿಲಬೆಟ್ಟು ಶಾಲಾ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಈಗ ಕೇಳಿ ಒಂದು ಶಿಶುಗೀತೆ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ತರಂಗಾಂತರ ಮೀಡಿಯಂ ವೇವಿನ 225.5 meters 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಸತ್ಸಂಗದ ಮಹಿಮೆ.

ಶ್ರೀಮದ್ ಭಾಗವತದಲ್ಲಿ ಸಾಧು ಸಂತರ ಲಕ್ಷಣವನ್ನು ಹೇಳಿ ಭಗವಂತನು ಅಂಥ ಸಾಧು ಸಂತರ ಹಿಂದೆ ನಾನು ತಿರುಗಾಡ್ತೇನೆ, ಅವರ ಪಾದದಿಂದಿದ್ದ ಧೂಳು ನನ್ನ ತಲೆಯ ಮೇಲೆ ಬಿದ್ದರೆ ಅದು ಪವಿತ್ರ ಅಂತ ನಾನು ತಿಳಿಯುತ್ತೇನೆ ಅಂತ ಸಾಧುವಿನ ಲಕ್ಷಣ ಹೇಳುವಾಗ

ಸಾಧುವಿನ ವಿಶೇಷ ಅಂತರ್ಬಾಹ್ಯ ಲಕ್ಷಣಗಳನ್ನು ವರ್ಣಿಸುತ್ತಾನೆ ಭಗವಂತ. ಸಾಧೂಂ ಶಬ್ದದ ವರ್ಣನೆ ನಿರಪೇಕ್ಷಂ, ಅವನಿಗೆ ವೈಯಕ್ತಿಕವಾದ ಯಾವ ಆಶಾ ಆಕಾಂಕ್ಷೆಗಳಿಲ್ಲ. ಸಮಸ್ತ ಲೋಕೋದ್ಧಾರಕ್ಕಾಗಿ ಅವನ ಎಲ್ಲ ಕೃತಿಗಳು ಲೋಕದ ಸೇವೆ ಮಾಡಿ ಲೋಕದ ಉದ್ಧಾರ ಎಷ್ಟಾಯಿತು ಅಂತ ಅವನು ನೋಡೋದಲ್ಲ, ನಿಸ್ಪೃಹನಾಗಿ ನನ್ನಾತ್ಮೋದ್ಧಾರ ಎಷ್ಟಾಯಿತು ಅಂತ ನೋಡ್ತಾನೆ. ತಾನು ಮಾಡಿದ ಕೆಲಸದ ಕಡೆಗೂ ಕೂಡ ಕಣ್ಣು ತಿರುಗಿ ನೋಡುವವನಲ್ಲ, ಅದೆಲ್ಲ ಭಗವತ್ ಕೈಂಕರಿಯ ರೂಪವಾಗಿ ಮಾಡಿಡತಕ್ಕಂಥ. ಇಲ್ಲಿ ನನ್ನ ಉದ್ಧಾರ ಜಡವಸ್ತುಗಳಲ್ಲಿ ತಾದಾತ್ಮವಾದ ನನ್ನ ಉದ್ಧಾರ ಮುಖ್ಯವಾದ್ದು. ಹೀಗೆ ತಿಳ್ಕೊಳ್ಳುವ ಆತ್ಮೋದ್ಧಾರಕ್ಕೆ ಸಾಧನೆ ಮಾಡುವ ಸಾಧು ಭಗವಾನ್ ಶ್ರೀರಾಮಕೃಷ್ಣನು ಹೇಳುತ್ತಾರೆ, ಗರಡಿ ಮನೆಯಲ್ಲಿ ಸಾಧನೆ ಮಾಡಿದಂಥ ಯುವಕ ಗದೆ ಮುದ್ಗರಗಳೆಲ್ಲ ತಿರುಗಿಸಿ ತಿರುಗಿಸಿ ಎಲ್ಲ ವ್ಯಾಯಾಮ ಮಾಡಿ ಕೊನೆಗೇನು ಮಾಡ್ತಾನೆ, ಎಲ್ಲ ಗದೆ ಮುದ್ಗರಗಳು ಕೆಳಗಿಟ್ಟು ಕನ್ನಡಿಯ ಮುಂದೆ ನಿಂತು ತನ್ನ ಮಾಂಸಖಂಡಗಳು ಎಷ್ಟು ಬಲಿಷ್ಠವಾಯಿತು ಅಂತ ನೋಡ್ತಾನೆ ಹೊರತು ಆ ಗದೆ ಎಷ್ಟು ಸೌದು ಹೋಯಿತು ಅಂತ ನೋಡ್ತೀಯ, ಅದೇನು ಮುರಿದು ಹೋಗ್ತು ಅಂತ ನೋಡ್ತೀಯ. ಲೋಕದ ನಿಸ್ಪೃಹ ಸೇವೆಗೈದು ಭಗವಂತ ನಾನು ನಿನಗೆ ಎಷ್ಟು ಹತ್ತಿರದವನಾದೆ, ನನ್ನ ಉದ್ಧಾರ ಎಷ್ಟಾಯಿತು, ಹೀಗೆ ನೋಡ್ತಕ್ಕಂಥ ಸಾಧು.

ಎಲ್ಲ ಕೃತಿಗಳು ಅವನಿಗೆ ಸಹಜವಾಗ್ತಾ, ಅವನ ನಿವೃತ್ತ ಕರ್ಮನಾಗ್ತಾ, ಭಗವತ್ ಪ್ರೀತಿಗಾಗಿ ಸಕಲ ಕೃತಿಗಳನ್ನು ಮಾಡ್ತಾನೆ. ಭಗವತ್ ಪ್ರೀತಿ ಅವನಿಗೆ ಬಹಳ ಮುಖ್ಯವಾದ್ದು. ಇತರ ಯಾವುದೇ ಲೌಕಿಕವಾಗಿರ್ತಕ್ಕಂಥ ಫಲದ ಚಿಂತೆ ಆತನಿಗೆ ಇಲ್ಲವೇ ಇಲ್ಲ. ನಿರಪೇಕ್ಷಂ ಅವ ಸೂರ್ಯನಂತೆ ಬೆಳಿಗ್ಗೆ ಎದ್ದು ಭಕ್ತನು ಭಗವಾನ್ ಭಾಸ್ಕರನಿ ಕೈ ಮುಗಿದ. ಸೂರ್ಯ ಕೇಳ್ತಾನೆ, ತಮ್ಮ ನನಗೆ ಯಾಕೆ ಕೈ ಮುಗೀತಿ, ನೀನು ನಮಗೆ ಬೆಳಕು ಕೊಟ್ಟಿದ್ದಿ. ಸೂರ್ಯ ಹೇಳಿದ, ಅದು ಒಂದೇ ಇರೋದು ನನ್ನ ಹತ್ರ, ಬೇರೇನಿಲ್ಲ ಕೊಡಲಿಕ್ಕೆ. ನಿನಗೆ ಕೊಡಬೇಕು ಅಂತ ನಾನು ಬೆಳಗಿದ್ದಲ್ಲ, ಬೆಳಗುವುದೇ ನನ್ನ ಸ್ವಭಾವ ಅಂತ. ಆಗ ಭಕ್ತನಂದ, ಸೂರ್ಯದೇವ ನೀನು ಕತ್ತಲನ್ನು ಓಡಿಸಿದ್ದಿ, ಇದು ಸೂರ್ಯನಿಗೆ ಆಶ್ಚರ್ಯ. ನಾನು ಹುಟ್ಟಿ ಕೋಟಿ ಕೋಟಿ ವರ್ಷವಾದರೂ ಕತ್ತಲು ನೋಡಲಿಲ್ವಲ್ಲ, ನಾನು ಓಡಿಸಿದ್ದೇನೆ ಅಂತ ನೀ ಹೇಳ್ತೀಯಲ್ಲ. ತಮ್ಮ ನಾನೇ ನಿನ್ನಲ್ಲಿ ಒಂದು ಕೇಳಿಕೊಳ್ತೇನೆ, ನಾನು ಓಡಿಸಿದ ಕತ್ತಲು ನನಗೆ ಸ್ವಲ್ಪ ತಂದು ತೋರಿಸ್ತೀಯ. ಭಕ್ತಾದಿಗಳು ಆ ಕತ್ತಲನ್ನು ಡಬ್ಬಿಯಲ್ಲೋ ಬಾಟ್ಲಿಯಲ್ಲೋ ಹಿಡಿದು ಸೀಲ್ ಮಾಡಿ ಸೂರ್ಯೋದಯ ಆಗುವಾಗ ಮುಚ್ಚಳ ತೆಗೆದು ನೋಡು ಕತ್ತಲು ಒಂದಿಟ್ಟರೆ ಅವ ಕತ್ತಲ ನೋಡಲೇ ಇಲ್ಲ. ಲೋಕದ ಹಿತ ಸಾಧನೆಯಲ್ಲಿ ತೊಡಗಿರತಕ್ಕಂಥ ಸಾಧು ತಿರುಗಿ ಎಂದೆಂದೂ ನೋಡಲಿಲ್ಲ. ನಿರಪೇಕ್ಷ. ಎರಡನೇದು ಮುನಿ ಅಂತರ್ಮುಖಿಯಾಗಿರ್ತ. ತುಲ್ಯ ನಿಂದಾ ಸ್ತುತಿರ್ ಮೌನಿ, ಪರಮಾತ್ಮ ಗೀತೆಯಲ್ಲಿ ಹೇಳಿತ. ಹೊಗಳಿಕೆ ತೆಗಳಿಕೆಗಳ ಕುರಿತು ಹೆಚ್ಚು ಕಡಿಮೆ ಹೊಂದತಕ್ಕಂಥವನಲ್ಲ. ವಂದನ ನಿಂದನೆಗಳೆಲ್ಲವೂ ಅವನ ಪಾಲಿಗೆ ಸಮಾನವಾಗಿರತಕ್ಕಂಥದ್ದು, ಅದಕ್ಕೇನು ಮಹತ್ವ ಇಲ್ಲ ಅಂತ ತಿಳ್ಕೊಂಡಿರತಕ್ಕಂಥ ಅಂತರ್ಬಾಹ್ಯ ಮೌನದಲ್ಲಿರ್ತಾನೆ.

ಯಾವುದೇ ರೀತಿ ವಿಷಮತೆಗಳಿಲ್ಲ, ಯಾವ ಆತಂಕಗಳೂ ಇಲ್ಲ, ಯಾವ ವಿಕಾರಗಳೂ ಇಲ್ಲ, ಶಾಂತವಾಗಿರ್ತದೆ ಅಂತರ್ವಾಯು. ನಾನಾ ವಿಕಾರಗಳ ಮಧ್ಯದಲ್ಲೂ ಕೂಡ ಅಶಾಂತ ಮೂರ್ತಿ ಭಗವಾನ್ ಶಂಕರ ಶಿವ, ನಾನಾ ವಿಕಾರದ ಮಧ್ಯದಲ್ಲಿ ನಿರ್ವಿಕಾರನಾದ ನಿರ್ಲೇಪ ನಿರಂಜನ ನಿರ್ಲಿಪ್ತ ಕೂತಿದ್ದಾನೆ. ಎಲ್ಲಿ ವಿಕಾರಗಳುಂಟೋ ಅಲ್ಲಿ ಅದರ ಪರಿಣಾಮವಾಗಿಸಿಕೊಳ್ಳದೇ ಇರತಕ್ಕಂಥದ್ದು ಶಾಂತತೆ. ನಮ್ಮಲ್ಲಿ ಶಿವ ವಿಷ ಕುಡಿದ ಅಂತ ಕಥೆ ಇದೆ, ಲೋಕಹಿತಕ್ಕಾಗಿ ಅಂತ ಕಥೆ ಬರುತ್ತದೆ. ಒಬ್ಬ ಕವಿ ಅದರಿಂದ ನಮಗೆ ನಿಮಗೊಂದು ದಿವ್ಯ ಬೋಧೆ ಕೊಡುತ್ತಾನೆ. ಶಿವನ ಸಂಸಾರದಲ್ಲಿ ವಿಷ ಕುಡಿಯುವ ಪರಿಸ್ಥಿತಿ ಪ್ರಾಪ್ತಿಯಾಗಿತ್ತಂತೆ. ಅವನ ಪತ್ನಿ ಪಾರ್ವತಿ, ಅವಳ ವಾಹನ ಸಿಂಹ, ಶಿವನ ವಾಹನ ನಂದಿ ಎತ್ತು. ಈ ಸಿಂಹಕ್ಕೆ ಯಾವಾಗಲೂ ಎತ್ತಿನ ಮೇಲೆ ಕಣ್ಣು, ಅಲ್ಲಿ ಎಲ್ಲಿ ಸಿಕ್ತದ ಗೋಣು ಮುರಿದು ಹಾಕ್ಬಿಡ್ಬೇಕು. ಮತ್ತೊಬ್ಬ ಮಗನಿದ್ದಾನೆ ಗಣಪತಿ, ಅವನ ವಾಹನ ಇಲಿ. ಶಿವನ ಮೈ ಮೇಲೆಲ್ಲ ನಾಗರ ಹಾವುಗಳು, ಈ ಹಾವುಗಳಿಗೆ ಯಾವಾಗಲೂ ಇಲಿಗಳ ಮೇಲೆ ಕಣ್ಣು, ಎಲ್ಲಿ ಸಿಕ್ತದ ನುಂಗ್ ಹಾಕ್ಬಿಡ್ಬೇಕು. ಮತ್ತೊಬ್ಬ ಮಗನಿದ್ದಾನೆ ಕಾರ್ತಿಕೇಯ ಷಣ್ಮುಖ, ಅವನ ವಾಹನ ನವಿಲು. ಈ ನವಿಲು ಎಲ್ಲಿ ಹಾವುಗಳನ್ನು ನೋಡುತ್ತೋ ಅಲ್ಲಿ ಕಣ್ಣು ಕುಕ್ಕರಿಸಿ ಸಾಯಿಸ್ತಾ ಇದೆ. ನವಿಲಿಗೂ ಹಾವಿಗೂ ಜಗಳ, ಹಾವಿಗೂ ಇಲಿಗೂ ಜಗಳ, ನಂದಿಗೂ ಸಿಂಹನಿಗೂ ಜಗಳ. ತೊಡೆಯ ಮೇಲೆ ಕೂತಿದ್ದಾಳೆ ಗೌರಿ, ತಲೆಯ ಮೇಲೆ ಕೂತಿದ್ದಾಳೆ ಗಂಗೆ, ಇವರಿಗೆ ನಿತ್ಯ ಜಗಳ. ಇಂಥ ಜಗಳದ ಸಂಸಾರಕ್ಕೆ ನಮ್ಮ ಶಿವಪ್ಪ ಯಜಮಾನ. ಯಾಕೆ ವಿಷ ಕುಡಿದ ಅಂದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಹೀಗೆ ಒಳಗೊಳಗೆ ಜಗಳ ಇದ್ದರೆ ಯಜಮಾನ ವಿಷ ಕುಡಿಯಿದೆ, ಇನ್ನೇನು ಮಾಡಬೇಕು ಅಂತ ಹೇಳಿ ಮೂರನೇ ಮಾರ್ಗ ಏನುಂಟವನಿಗೆ. ಆದರೆ ಆ ವಿಷ ಅವ ಕುಡಿದಿಲ್ಲ, ಗಂಟಲ್ಲಿಟ್ಟುಕೊಂಡಿದ್ದಾನೆ ನೀಲಕಂಠ. ಸಂಸಾರದಲ್ಲಿ ಯಾರಿಗಾದರೂ ಇಂಥ ಸಮಸ್ಯೆ ಇದ್ದರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಬಾರ್ದು, ಊರಿಗೆಲ್ಲ ಹೇಳಬಾರ್ದು, ಸುಮ್ಮನೆ ಗಂಟಲು

ಇಟ್ಕೊಂಡು ತಿರುಗಾಡಬೇಕು ಅಂತ ಅರ್ಥ. ಆದರೆ ಒಮ್ಮೆಯಾದರೂ ಕೂಡ ಸಿಂಹವು ಆಕ್ರಮಣ ಮಾಡಿದೆಯೋ ನಂದಿ ಮೇಲೆ, ಒಮ್ಮೆಯಾದರೂ ಆ ವಿಕಾರಗಳು ಪರಸ್ಪರ ಏನಾದರೂ ಘರ್ಷಣೆ ಉಂಟಾದ್ರೂ ಉಂಟೇ ಇಲ್ಲ, ಸುಮ್ಮನೆ ಬಿದ್ದಿದ್ದಾವೆ. ಯಾಕೆ ಶಾಂತಂ, ಆ ಶಾಂತನಾದ ನಿರ್ವಿಕಾರನಾದಂಥ ಶಿವನ ಮುಂದೆ ಎಲ್ಲ ವಿಕಾರಗಳು ತಾಣ್ಣ ಬಿದ್ದುಬಿಟ್ಟಿವೆ. ಏಕಪ್ರಕಾರ ಪರಸ್ಪರ ಯಾವ ಘರ್ಷಣೆಗಳೂ ಇಲ್ಲ, ನಿಶ್ಚೇಷ್ಟವಾಗಿಬಿಟ್ಟವೆ ಏಕಪ್ರಕಾರ. ನಿರ್ವೈರಂ ಸಮದರ್ಶಿನ, ಯಾರಲ್ಲೂ ವೈರಭಾವ ಇಲ್ಲ, ಸಕಲರಿಗೆ ಲೇಸನ್ನೇ ಬಯಸ್ತಕ್ಕಂಥ ಸಾಧು, ತನ್ನವರು ಇತರರು ಅಂತಿಲ್ಲ ಅವರಿಗೆ, ಎಲ್ಲರೂ ತನ್ನವರೇ, ತನಗಿಂತ ಹೊರತಾದ್ದಿನ್ನೊಂದಿಲ್ಲ, ನಿರ್ವೈರವಾಗಿರುವ ಲಕ್ಷಣ ಅದು. ನಿರ್ದ್ವಂದ್ವ ಸ್ಥಿತಿ ಇದು ಸಾಮಾನ್ಯ ಸ್ಥಿತಿ ಅಲ್ಲ. ನನಗೆ ಎರಡು ಕಣ್ಣಿದ್ರೂ ಒಂದೇ ಕಾಣಿಸೋ, ವಿಪರೀತ ದೃಷ್ಟಿ ಅಂತಿರ್ತದೆ ಅವರಿಗೆಲ್ಲ, ಒಂದಕ್ಕೆ ಎರಡು ಕಾಣಿಸೋ. ಒಂದು ಅಪೂರ್ವವಾದಂಥ ಕಾಯಿಲೆ ಅದು, ಒಬ್ಬನಿಗಂಥ ವಿಪರೀತ ದೃಷ್ಟಿ ಉಂಟಾಗಿತ್ತಂತೆ. ಮನೆಗೆ ಏಳೆಂಟು ಮಂದಿ ನೆಂಟರಿಷ್ಟರು ಬಂದರೆ ಹತ್ತಿಪ್ಪತ್ತು ಮಂದಿ ಬಂದ ಹಾಗೆ ಕಾಣಿಸೋದು ಅಂಥ ಒಂದು ಕಾಯಿಲೆ. ಅವನಿಗೆ ಯಾರಾದರೂ ಎರಡು ರೂಪಾಯಿ ಕೊಡೋದಿದ್ದರೆ ಅವ್ರು ಒಂದೇ ರೂಪಾಯಿ ಕೊಡೋ, ಇವನಿಗೆ ಒಂದಕ್ಕೆರಡು ಕಾಣಿಸೋ, ಹೀಗಾಗಿ ಅಲ್ಲಿಯೂ ನಷ್ಟ. ಒಬ್ಬ ಹೇಳಿದ, ನಮ್ಮ ಊರಿಗೆ ಒಬ್ಬ ದೊಡ್ಡ ನೇತ್ರ ತಜ್ಞರು ಬಂದಿದ್ದಾರೆ, ಅವರೆಷ್ಟೋ ಜನರ ಕಣ್ಣ ದೃಷ್ಟಿ ಸರಿಪಡಿಸಿದ್ದಾರೆ, ನಿನ್ನ ನೋರ್ ಬಳಿ ಕರ್ಕೊಂಡು ಹೋಗ್ತೇನೆ. ಇವನಂದ, ನಾನಲ್ಲಿಗೆ ಬರೋದಿಲ್ಲ, ನನಗೊಬ್ಬರಿಗೆ ಇಬ್ಬರು ಡಾಕ್ಟ್ರು ಕಾಣಿಸ್ತಾರೆ, ಆಮೇಲೆ ನನಗೆ ಎರಡೆರಡು ಬಿಲ್ ಬಂದರೆ ಕಟ್ಟೋದು ಕಷ್ಟ, ನನ್ನಿಂದ ಆಗೋದಿಲ್ಲ. ಇಲ್ಲ ಇಲ್ಲ, ಏನು ಚಿಂತನೆ ಮಾಡಬೇಡ, ನಾನು ನಿನ್ನ ಹತ್ರ ಇರ್ತೇನೆ ಅಂತ ಇವಾಗ ಕರ್ಕೊಂಡು ಹೋದೆ. ಡಾಕ್ಟರ್ ಬಳಿ ಹೇಳಿದ ತಕ್ಷಣ ಅವರೊಂದು, ಇದೊಂದು ವಿಶೇಷ ಕಾಯಿಲೆ ಇದು, ಇದು ನಾನು ಪ್ರತ್ಯೇಕ ನೋಡಬೇಕಾಗ್ತದೆ, ಅವನ್ನ ಆ ಕೋಣೆಯಲ್ಲಿ ಕುಳ್ಳಿರಿಸು ಅಂತ ಅವನಲ್ಲಿ ಕುಳ್ಳಿರಿಸಿ ಕರ್ಕೊಂಡು ಬಂದವ ಎಲ್ಲೋ ಹೋದ. ಡಾಕ್ಟರ್ ತನ್ನ ಕೆಲಸ ಮುಗಿಸಿ ಅವಸರ ಅವಸರವಾಗಿ ಆ ಕೋಣೆಯೊಳಗೆ ಬರ್ತಾರೆ, ಇನ್ನೊಬ್ಬನೇ ಕೂತಿದ್ದ. ಡಾಕ್ಟರ್ ಕೇಳಿದರು, ಏನೋ ನೀವು ಮೂರು ಮಂದಿ ಕೂತಿದ್ದೀರಲ್ಲ, ಯಾರಿಗೋ ಕಣ್ಣಿನ ನೋವು, ಒಂದು ವಿಪರೀತ ದೃಷ್ಟಿ ಗತಿ ನೋಡಿ. ಆಗಲೇ ಅವನೆದ್ದು ಕೈ ಮುಗಿದ, ಡಾಕ್ಟ್ರೇ ನಿಮ್ಮ ಔಷಧಿ ನನಗೆ ನಾಟೋದಿಲ್ಲ, ನಂಗೆ ಒಂದಕ್ಕೆ ಎರಡು ಕಾಣಿಸ್ತೇ, ತಮ್ಗೆ ಒಂದಕ್ಕೆ ಮೂರು ಕಾಣಿಸ್ತು, ನೀವಣ್ಣ ನಾನು ತಮ್ಮ, ಏನು ಸಾಧನೆ ಮಾಡೋ ಸಾಧ್ಯ ಇಲ್ಲ, ಜಗತ್ತು ವಿಪರೀತ ದೃಷ್ಟಿಯಲ್ಲಿದೆ, ಒಬ್ಬರನ್ನೊಬ್ಬರನ್ನೊಬ್ಬರು ತಿದ್ದೋದು ಸಾಧ್ಯವೇ ಅಲ್ಲ, ಅನೇಕಾನೇಕ ಹಂತವಿದೆ, ಅದರಿಂದ ಯಾರು ನಿನಗೆ ಆ ದೃಷ್ಟಿ ಸರಿಪಡಿಸ್ತಾರೆ. ನಿರ್ವೈರನಾಗಬೇಕಾದ್ರೆ ದ್ವಂದ್ವಾತೀತನಾಗ್ತಾನೆ, ಅದರಲ್ಲಿ ಅಂತರ್ಯಾಮಿಯಾದಂಥ ಪರಾತ್ಪರ ವಸ್ತುವನ್ನು ಕಂಡ ಆನಂದಿಸ್ತಾನೆ. ನಮಗೆ ನಿಮಗೆ ದ್ವಂದ್ವ ದೃಷ್ಟಿ ಆಗಿರ್ತದೆ ನೋಡಿ, ದಾರಿಯಲ್ಲಿ ಒಂದು ಕುದುರೆ ಹೋಗ್ತಾ ಇದೆ, ಬೆಳ್ಳಗಿನ ಎತ್ತರದ ಕುದುರೆಯನ್ನು ಕಂಡು ಹೊಗಳುತ್ತಾನೆ, ಎಂಥ ಕುದುರೆ, ಓಟದ ಕುದುರೆ ಎಂದು ಕಾಣಿಸ್ತದೆ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಸ್ತುತಿ ಮಾಡ್ತಾನೆ, ಗುಣಗಾನ ಮಾಡ್ತಾನೆ. ಅದರ ಹಿಂದೆ ಒಂದು ಕತ್ತೆ ಹೋಗ್ತಾ ಇದೆ, ಅದನ್ನು ನಗ್ತಾನೆ, ನೋಡೋ ಕತ್ತೆ ಹೋಗ್ತದೆ ನೋಡೋ ನಗ್ತಾನೆ. ಕತ್ತೆ ನಿನ್ನೇನು ಗಂಟು ತಿಂದಿದೆ, ಕುದುರೆ ನಿನಗೇನು ಗಂಟು ಕೊಟ್ಟಿದೆ, ಅದನ್ನು ಹೊಗಳೋದು ಅದನ್ನು ತೆಗಳೋದು ಯಾಕೆ, ಏನು ಲಾಭ ನಿನಗಿದ್ರಿಂದ, ನಮ್ಮ ದೃಷ್ಟಿ ಅದು. ಕಾಗೆ ಅದಕ್ಕೆ ತಿಳಿದಾಗ ಅದಕ್ಕೆ ಹೋಗುತ್ತದೆ, ಕೋಗಿಲೆ ಅದಕ್ಕೆ ಬಂದಾಗ ಅದಕ್ಕೆ ಹೋಗುತ್ತದೆ. ಆ ಕೋಗಿಲೆಯ ದನಿ ಕೇಳಿ ಪಂಚಮರದ ಇಂಚರದ ಋತುಗಾನ ಅಂತ ಕೊಂಡಾಡ್ತಿ, ಕಾಗೆ ಕೂಗಿದ್ರೆ ಏನು ಕಿರಿಕಿರಿ ಹೊಡಿಕಲ್ಲು ಓಡಿಸೋದು ಅಂತ ಹೇಳ್ತಾ ಇತ್ತು. ಕೋಗಿಲೆಗೆ ಸಂಗೀತ ಹೇಳ್ಕೊಟ್ಟವರು ಯಾರು, ಕಾಗೆಗೆ ಸಂಗೀತ ಬರೋದಿಲ್ಲ ಅಂದವರು ಯಾರು, ನಿನ್ನ ದೃಷ್ಟಿ ದೋಷ. ನಾವು ಅದನ್ನೇ ಬೇಕಾದಾಗ ಉಪಯೋಗಿಸ್ಕೊಂಡಿದ್ದೆ. ಈ ಕಾಗೆ ಶಾಸ್ತ್ರ ಅಂತ ಒಂದು ಉಂಟಂತೆ, 18 ಪುರಾಣದಲ್ಲೂ ವೇದವ್ಯಾಸ ಅದನ್ನು ಬರೆದಿಲ್ಲ, ಆದರೂ ನಮ್ಮ ಕೆಲವು ಹಳ್ಳಿ ಹೆಣ್ಣು ಮಕ್ಕಳಿಗೆ ಕಾಗೆ ಶಾಸ್ತ್ರ ಗೊತ್ತಿದೆ. ಕಾಗೆ ಒಂದು ಸ್ವರದಿಂದ ಕೂಗಿದರೆ
ಏನೋ ದುರ್ವಾರ್ತೆ, ಮರಣದ ವಾರ್ತೆ.

ಇವತ್ತಿದೆ ಅಂತ ಅರ್ಥ ಅಂತೆ. ಅದು ಇನ್ನೊಂದು ಸ್ವರದಿಂದ ಕೂಗಿದರೆ ಮನೆಗೆ ನೆಂಟರು ಬರ್ತಾರೆ, ಬೀಗರು ಬರ್ತಾರೆ ಅಂತ ಅರ್ಥ ಅಂತೆ. ಈ ಕಾಲದಲ್ಲಿ ನೆಂಟರು ಬೀಗರು ಬರುವ ಸ್ವರದಲ್ಲಿ ಕಾಗೆ ಕೂಗಿದರೆ ಹೆಣ್ಣು ಮಕ್ಕಳು ಮೊದಲು ಕಲ್ಲೆ ಸೀತಾರೆ, ಇಲ್ಲಿ ಕೂಗಬೇಡ ಪಕ್ಕದ ಮನೆಗೆ ಹೋಗಿ ಕೂಗು ಅಂತ. ಕಾಗೆಗೇನು ಗೊತ್ತು ನಿಂತು, ಅದು ನಿನಗೆ ಲಕ್ಷಣ ಹೇಳಲಿಕ್ಕೆ ಎಲ್ಲಿ ಬಂದಿದೆ. ಡಿ ವಿ ಗುಂಡಪ್ಪನವರು ಕಾಗೆಯನ್ನು ವಿರಾಗಿಗೆ ಹೋಲಿಸಿ ಹೇಳ್ತಾರೆ.

ಯಾರೂ ಆಮಂತ್ರಣ ಕೊಟ್ಟದ್ದಿಲ್ಲ. ಅಳಿ ಬೆಳಿಗ್ಗೆ ಎದ್ದು ಕಾಕ ಹೊರಕ್ ಬರ್ತಾ ಇದೆ. ಅರಮನೆಯಲ್ಲಿ ಮಹಾರಾಣಿಯರು ತಿನ್ಲಿಕ್ಕಾಗಿ ಸಂಡಿಗೆ ಮಾಡಿ ಒಣಗಿಸಿದ್ರು. ಕಾಗೆಗೇನ್ ಭಯ ಇಲ್ಲ, ನೀನ್ ರಾಣಿ ಆದ್ರೆ ನಿನ್ ಪಾಲಿಗೆ ನನಗೇನು ಸಂಬಂಧ ಅಂತ ಅದ್ರೊಳಗೆ ನಾಕ್ ಕಚ್ಕೊಂಡು ಹೋಯ್ತದೆ. ಏಕಪ್ರಕಾರ ಇವತ್ತು ಅರಮನೆಯ ಸಂಡಿಗೆ ಸಿಕ್ತು, ನಾಳೆ ಸಿಗ್ತದೆ ಅಂತಿಲ್ಲ. ಯಾರೋ ಪಿಂಡ ಹಾಕಿ ಕಾದು ಕೂತಿದ್ದಾರೆ, ಇನ್ನೂ ಕಾಗೆ ಬರಲಿಲ್ಲ ಅಂತ. ಆರ ಪಿಂಡವೋ ಆರ ತೀರ್ಥವೋ ಯಾವುದರಲ್ಲೂ ತಾದಾತ್ಮ್ಯ ಹೊಂದದೇ ಇರತಕ್ಕಂಥ ಯೋಗಿ ಖಗವತ್ ತ್ಯಕ್ತ ಗ್ರಹೇಶು ಭಾಗವತ ಹೇಳ್ತದೆ. ಮರದ ಮೇಲೆ ಕೂತ್ಕೊಂಡು ಹಣ್ಣು ತಿಂತಕ್ಕಂಥ ಪಕ್ಷಿ ಇದು ನನ್ನ ಮರ ಅಂತ ಹೇಳೋದೇ ಇಲ್ಲ. ಅಲ್ಲಿ ಅದಕ್ಕೆ ತಾದಾತ್ಮ್ಯವೂ ಇಲ್ಲ. ಅದಕ್ಕಾಗಿ ಖಗವತ್ ತ್ಯಕ್ತ ಗ್ರಹೇಶು ಅಂದಿದ್ದಾರೆ. ಒಬ್ಬರು ಮನೆ ಹುಡ್ಕೊಂಡು ಬಂದಿದ್ದ. ಅವರ ಮನೆಯಲ್ಲಪ್ಪ, ನಾನು ಎಲ್ಲಿ ವಿಳಾಸ ಏನಿಲ್ಲ, ಮನೆ ನಂಬರ್ ಗೊತ್ತಿಲ್ಲ, ಎಲ್ಲಿದೆ ಅವ್ರ ಮನೆ? ಒಬ್ಬ ಹೇಳಿದ, ನೋಡ್ರಿ ಇಲ್ಲಿ ಆ ಮೂರನೇ ಮಹಡಿ ಮನೆ ಮೇಲೆ ಒಂದು ಕಾಗೆ ಕೂತಿದ್ದು ನೋಡಿ, ಅದೇ ಅವ್ರ ಮನೆ ಅಂತ. ನೀವು ಹೋಗುವಾಗ ಕಾಗೆ ಹಾರಿ ಹೋಯ್ತು. ಅಲ್ಲಿ ಹುಡುಕ್ತಿ ಮನೆ ಸಾಕ್ಷಿ ಒಂದು ಕಾಗೆಯನ್ನು ಸಾಕ್ಷಿ ಇಟ್ಟು ಮನೆ ಗುರುತಿಸ್ತೀಯ. ಹಾರಿ ಹೋಯ್ತು ಆ ಕ್ಷಣದಲ್ಲಿ, ಅದನ್ನು ಸಾಕ್ಷಿಯಾಗಿ ಹಾಕಿತುಕೊಳ್ತೀವಿ. ಪ್ರಪಂಚ ಕ್ಷಣ ಕ್ಷಣಕ್ಕೆ ಬದಲಾಗುವ ಪರಿವರ್ತನಶೀಲವಾದ್ದರಲ್ಲಿ ಇದಾದ ಇದನ್ನು ಹೇಗೆ ಹುಡುಕ್ತಾ ಇದ್ದಿ? ನಾನಾ ದೃಷ್ಟಾಂತಗಳಿಂದ ನಿರ್ವೈರರಾಗಿ ಯಾವುದನ್ನೂ ಹೆಚ್ಚು ಕಡಿಮೆ ಅಂತ ನೋಡದೆ ಪ್ರತಿಯೊಂದರಲ್ಲಡಗಿರುವ ತತ್ವ ತಿಳಿಯುತ್ತಾರೆ. ಈ ಹೊರಗಿನ ಒಂದು ಆಕಾರ ಇದೆ, ಅದು ಒಳಗುಟ್ಟು ಹೊಂದಿದೆ. ಆ ಗುಟ್ಟು ತಿಳಿದರೆ ನಿಮಗೆ ಸಮದರ್ಶಿತ್ವ ಪ್ರಾಪ್ತಿಯಾಗ್ತದೆ ಎಂದು ಭಗವಾನ್ ರಾಮಕೃಷ್ಣರು ಮಿಠಾಯಿ ಗೊಂಬೆ ದೃಷ್ಟಾಂತ ಕೊಡ್ತಾ ಇದ್ರು. ನಾವು ಜನರಿಗೆ ಅರ್ಥವಾಗುವಂತೆ ದೃಷ್ಟಾಂತಕ್ಕೆ ಉಡುಗೆ ತೊಡುಗೆ ಹಾಕಿ ನವೀಕರಿಸಬೇಕು. ಈ ಮಿಠಾಯಿ ಬಾಲ ಒಂದು ಬಂಡಿಯಲ್ಲೆಲ್ಲ ತಿಂಡಿ ಸಕ್ಕರೆ ಮಿಠಾಯಿ ಇಟ್ಕೊಂಡು ಗಂಟೆ ಬಾರಿಸ್ತಾ ಬರ್ತಾನೆ. ಆ ಗಂಟೆ ಕೇಳುವಾಗ ಮಕ್ಕಳಿಗೆ ಸಂತೋಷವಾಗ್ತದೆ, ತಾಯಿಯಂದ್ರಿಗೆ ಸಿಟ್ಟು ಬರ್ತದೆ. ಇಲ್ಲಿಲ್ಲೇ ತಿರುಗಾಡ್ತಾ ಇದ್ದಾನೆ. ನಮಗೆ ಒಂದೊಂದು ಗಂಟೆ ಕೇಳಿದರೆ ಒಂದೊಂದು ಸ್ಮರಣೆ ಬರ್ತದೆ. ದೇವಸ್ಥಾನದ ದೇವಾಲಯದ ಘಂಟೆ ಕೇಳಿದ ತಕ್ಷಣ ಗೊತ್ತಾಗ್ತದೆ ನಮಗೆ, ಮಂಗಳಾರತಿ ಆಯಿತು, ಇನ್ನು ಪ್ರಸಾದಕ್ಕೆ ಹೋಗಬಹುದು ಅಂತ ತಕ್ಷಣ ಗೊತ್ತಾಗ್ತದೆ. ಆ ಘಂಟೆಯೇ ಎಚ್ಚರಿಸ್ತದೆ ಯಾವ್ಯಾವ ಘಂಟೆಗೆ ಏನೇನು ಸಂದೇಶ, ಅದು ಗೊತ್ತಾಗ್ತದೆ ಭಕ್ತರಿ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತ ಭೀಮೋ, ಸಮದರ್ಶಿಯಾಗಿರತಕ್ಕಂಥ ಅದನ್ನು ನೋಡ್ತಾನೆ. ಒಬ್ಬ ಸಾಧುವಿನ ಲಕ್ಷಣ ಹೇಳುವಾಗ ಅವ ಹೆಚ್ಚು ಕಡಿಮೆ ನೋಡದೆ ನಿರ್ವೈರಂ ಸಮದರ್ಶಿನ, ನಿರಪೇಕ್ಷನಾದ ನಿರ್ವೈರನಾದ ಸಾಧು ಸತ್ಪುರುಷನ ಹಿಂದೆಯೇ ನಾನು ತಿರುಗಾಡ್ತಾ ಇರ್ತೇನೆ. ಅವನು ಎಲ್ಲಿದ್ದಾನೋ ಅಲ್ಲಿಡ್ತೇನೆ ನಾನು. ಪೂಯೆಯೇ ತ್ಯಂಘ್ರಿರೇಣು ವಿಹಿ, ಅವನ ಪಾದದಿದ್ದ ಧೂಳು ನನ್ನ ತಲೆಯ ಮೇಲೆ ಬಿದ್ದರೆ ಅದು ಪವಿತ್ರ ಎಂಬುದಾಗಿ ತಿಳ್ಕೊಂಡು ಅವನ ಹಿಂದೆ ತಿರುಗಾಡ್ತೇನೆ. ಭಗವಂತನನ್ನು ಹಿಂದೆ ಮುಂದಿಟ್ಟುಕೊಂಡು ತಿರುಗಾಡುವ ಸಂತ ಸಾಧು, ಅವನ ಮಹಿಮೆ ನಕಳೆ ಬ್ರಹ್ಮಾದಿಕ, ಬ್ರಹ್ಮಾದಿಗಳಿಗೂ ತಿಳಿದಿರತಕ್ಕಂಥ ಮಹಿಮ ವಿಶೇಷವುಳ್ಳವ ಸಂತ ಭಗವಂತನನ್ನು ತನ್ನಲ್ಲಿ ಹೊತ್ತುಕೊಂಡು ತಿರುಗುವ, ಅವನನ್ನೇ ತನ್ನಲ್ಲಿರಿಸಿಕೊಂಡು ಆನಂದ ಪಡತಕ್ಕಂಥ ಭಗವಂತ, ಆ ಸಂತ ಭಗವಂತನ ಸಂಬಂಧ ತಿಳಿದು ಆ ಸತ್ಸಂಗದಲ್ಲಿ ಒಂದು ಕ್ಷಣಕಾಲನೆ ಇರುವುದರಿಂದಾಗಿ ನಿನ್ನ ಎಲ್ಲ ಜನ್ಮಾಂತರದ ದೋಷಗಳು ಕಳೆದು ಪರಿಶುದ್ಧನಾಗ್ತಿ. 10,000 ವರ್ಷ ಒಂದು ಕೋಣೆಯೊಳಗೆ ಕತ್ತಲಿದ್ದರೂ ಕೂಡ ಸೂರ್ಯಕಿರಣ ಒಳಕ್ಕೆ ನುಗ್ಗಿದ ಕ್ಷಣ ಕತ್ತಲು ಹೋಗಲೇಬೇಕು. ಕತ್ತಲಿದ್ದ ಕಡೆ ಸೂರ್ಯಕಿರಣ ನುಗ್ಗಿದ್ದುಂಟು, ಸೂರ್ಯ ಇದ್ದ ಕಡೆ ಕತ್ತಲು ನುಗ್ಗಿದ ಒಂದೇ ಒಂದು ದೃಷ್ಟಾಂತ ಇಲ್ಲ. ಆದ್ದರಿಂದ ಸಾಧು ಸಂತನ ಬಳಿಯಲ್ಲಿಯೇ

ಯಾವುದೇ ದುಷ್ಟ ವಿಚಾರಗಳು ಸುಳಿಯಲಾರ. ಅಮ ತುಕಾಮಣೆ ಅಮಿ ಝಾನೋ ಅಗ್ನಿ ರೂಪ, ತುಕಾಮಣೆ ಅಮಿ ಝಾನೋ ಅಗ್ನಿ ರೂಪ. ಸಾಧು ಸಂತ ಅಗ್ನಿಯಂತೆ, ಬೆಂಕಿ ಬಹಳ ಮಡಿ, ಅದಕ್ಕೆ ಪಾವಕ ಅಂತ ಹೆಸರು. ಪಾವನ ಅದು, ಅದನ್ನ ನೀರ್ಗೀರು ಹಾಕಿ ಶುದ್ಧ ಮಾಡಿ ಮಡಿ ಮಾಡೋದಂತಿಲ್ಲ, ಬಟ್ಟೆಗಟ್ಟೆ ಶುದ್ಧ ಮಾಡ್ತೀವಷ್ಟೆ. ನಾವೆಷ್ಟೇ ಸ್ನಾನ ಆಗಿ ನಾ ಮಾಡಿ ಬಂದು ಮಡಿ ಮಡಿಯಾಗಿ ಪೂಜೆಗೆ ಕೂತರು, ನೊಣ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ತದೆ. ಮಡಿ ಹೋಯ್ತೋ ಇಲ್ಲ, ನೈವೇದ್ಯಕ್ಕಿಟ್ಟು ಮೂಲಮಂತ್ರ ಜಪಿಸೋದ್ರೊಳಗೆ ನೊಣ ಬಂದು ಕೂತ್ಕೊಳ್ತದೆ. ವಿಷಯಗಳು ಅಂದರೆ ನೊಣಗಳಿದ್ದ ಹಾಗೆ, ಅವುಗಳು ಕೂತ್ಕೊಳ್ಳದಿರುವ ಜಾಗವೇ ಇಲ್ಲ. ನೊಣ ಕುಳಿತುಕೊಳ್ಳದಿರುವ ಒಂದೇ ಒಂದು ಜಾಗ ಅಂದರೆ ಬೆಂಕಿ. ನೀವು ಬೆಂಕಿಯ ಕೆಂಡವನ್ನಿಟ್ಟು ನೊಣವನ್ನು ಕರೆಯಿರಿ, ಬಾತಮ್ಮ ಈ ಸಿಂಹಾಸನದ ಮೇಲೆ ಕೂತ್ಕೋ ಅಂತ ಕೂತ್ಕೊಳ್ತದೆ. ಮುಟ್ಟಿದ್ರೆ ಸಾಕು, ಸುಟ್ಟು ಸೀದು ಹೋಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅಂಥ ಸ್ಥಿತಿಯನ್ನು ಅಡರಿಡತಕ್ಕಂಥ ಸಾಧು ಸಂತರಿಗೆ ವಿಧಿ ನಿಷೇಧಗಳಿಲ್ಲ, ಯಾವ ಬಂಧನವೂ ಅವ್ರ ಪಾಲಿಗಿಲ್ಲ. ಜಗನ್ನಾಥದಾಸರು ಒಂದು ಪಕ್ವ ದಿಶೆಯಲ್ಲಿ ಈ ಮಾತು ಹೇಳ್ತಾರೆ. ಸಾಧಕ ಅವಸ್ಥೆಯಲ್ಲಿ ಮಾತ್ರ ವಿಧಿ ನಿಷೇಧಗಳು ಅವನಿಗಿವೆ. ಯಾವಾಗ ಸಾಧನೆ ಸಾಧ್ಯಗಳು ಒಂದಾಗಿಬಿಟ್ಟಿವೆ ಅಲ್ಲಿ ವಿಧಿ ನಿಷೇಧಗಳಲ್ಲಿ ಶ್ವಾಸೋಚ್ಛ್ವಾಸಂತೆ ನಿರಂತರ ಚಿಂತನೆಯಲ್ಲಿ ತೊಡಗ್ತಾ ಇತ್ತು. ದೇಹ ಇದ್ದೂ ದಾಹ ಇಲ್ಲದ ವಿದೇಹ ಸ್ಥಿತಿಯಲ್ಲಿ ಇರತಕ್ಕಂಥ ನನಗೆ ವಿಧಿ ನಿಷೇಧಗಳು ಎಲ್ಲಿರ್ತಾರೆ? ಅಂಥ ಸಾಧು ಸಂತರ ಕೈಯಲ್ಲಿ ತಪ್ಪಾಗ್ತದೇನು? ಸಾಮಾನ್ಯರ ದೃಷ್ಟಿಯಲ್ಲಿ ಅವ ಮಾಡಿ ತಪ್ಪು ಅದು ಇದು ಅಂದರೆ, ಸರ್ವತ್ರ ಭಗವಂತನ ಚಿಂತಿಸತಕ್ಕಂಥ ಸಾಧು ಸಜ್ಜನರನ್ನ ಅವರ ಸಣ್ಣ ಪುಟ್ಟ ದೋಷಗಳನ್ನು ನೆನೆತ್ತುಕೊಂಡು ಅಪರಾಧಿ ಅಂತ ಹೇಳಿದರೆ ಅದೊಂದು ದೊಡ್ಡ ಅಪರಾಧವಾಗ್ತದೆ. ಈಗ ನಾವು ಈ ತನಕ ಹೇಳಿದ್ದು ಸಾಧು ಸಂತರ ಲಕ್ಷಣ, ಅವರ ಸಂಘ ಮಾಡುವ ನಮ್ಮ ಲಕ್ಷಣ ಏನಿರಬೇಕು? ಆ ಅಧಿಕಾರ ನಮಗೆ ಹಾಗಿರಬೇಕಾಗ್ತದೆ. ಅದಕ್ಕೇನು ಸಾಧಿಸಿಕೊಳ್ಬೇಕಾದ ಏನು ಸಿದ್ಧತೆ ಕೊಳ್ಬೇಕು? ಸಾಧು ಸತ್ಪುರುಷರ ಕಡೆಗೆ ಹೋಗಬೇಕಾದ್ರೆ ನೀ ಬಹುಜನ್ಮದ ಪುಣ್ಯ ಮಾಡಿರಬೇಕು. ನಿನ್ನ ವಿಷಯ ವಾಸನೆ ನಾಶವಾಗಿ ಸ್ಪೃಹೆಗಳೆಲ್ಲ ಹೋಗಿ ಪರಿಶುದ್ಧನಾಗಬೇಕಾದ್ರೆ ಭಗವದನುಗ್ರಹವುಳ್ಳವನಿಗೆ ಮಾತ್ರ ಸಂತನ ಕೃಪೆ ಉಂಟಾಗ್ತದೆ. ಬಿನುಹರಿ ಕೃಪಾ ಮಿಲಹಿ ನಿಹಿ ಸಂತ ತುಳಸಿದಾಸಂತ. ಭಗವತ್ ಕೃಪೆಯಾಗದೆ ನನಗೆ ಯಾವ ರೀತಿಯಲ್ಲೂ ಕೂಡ ಸಂತರ ದಯ ಕೃಪೆಯಾಗತಕ್ಕಂಥದ್ದಿಲ್ಲ. ನಿರ್ಲಿಪ್ತರಾದ ಆ ಸಾಧು ಸಂಘದಿಂದ ವಾಸನಾ ಬೀಜಗಳೇ ನಾಶವಾಗಿ ಹೋಗ್ತಾವೆ ಅಂತ. ಆ ಸಾಧು ಸಂಘದಿಂದ ವಾಸನಾ ಬೀಜಗಳೇ ನಾಶವಾಗಿ ಹೋಗ್ತಾವೆ ಅಂತ. ಆ ಬೀಜ ಮನಸ್ಸಲ್ಲಿ ಇರುವಷ್ಟು ಕಾಲ ನೀನು ಎಷ್ಟೇ ಸಾಧನೆ ಮಾಡಿದರೂ ಪ್ರಯೋಜನ ಆಗೋದಿಲ್ಲಲ್ವೇ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತವಾದ ಸರ್ವ ಕಾಮನೆಗಳ ಬೀಜವೇ ನಾಶವಾಗಬೇಕಾದರೆ ಅದು ಸತ್ಸಂಗದಿಂದ ಸಾಧ್ಯ ಅಂತ. ಎಷ್ಟೋ ಸಲ ಇಂದ್ರಿಯ ಭೋಗ ಶಕ್ತಿ ಕುಗ್ಗಿಸಿಕೊಂಡ್ರೆ, ಭೋಗ ಶಕ್ತಿ ಕುಗ್ಗಬಹುದು, ಭೋಗದ ಆಸಕ್ತಿ ಕುಗ್ಗುವುದಿಲ್ಲ. ಭೋಗ ಶಕ್ತಿ ಕುಗ್ಗಿದರೆ ಭೋಗದ ಆಸಕ್ತಿ ಕುಗ್ಗುವುದಿಲ್ಲ. ಮನೆಯಲ್ಲಿ ಮಕ್ಕಳು ಬಹಳ ಗದ್ದಲ ಮಾಡ್ತಾರೆ ಅಂತ ಅಜ್ಜಿ ಮಕ್ಕಳಿಗೊಂದಿಷ್ಟು ಚಕ್ಕುಲಿ ಮಾಡಿಕೊಟ್ಟು, ಸುಮ್ಮನೆ ಚಕ್ಕುಲಿ ಕಡೀತಾ ಬಿದ್ದಿರಬೇಕು, ಗದ್ದಲ ಮಾಡಬಾರ್ದು. ಅದು ಎಂಥ ಚಕ್ಕುಲಿ ಅಂದರೆ, ಈ ಮನೆಯಲ್ಲಿ ಚಕ್ಕುಲಿ ಕಡಿದರೆ ಪಕ್ಕದ ಮನೆಯವರಿಗೆ ಎಚ್ಚರ ಆಗಬೇಕು. ಅಂಥ ಚಕ್ಕುಲಿ ಮಾಡಿಕೊಟ್ಟಿದ್ದಾಳೆ ಅಜ್ಜಿ. ಮಕ್ಕಳು ಆ ಚಕ್ಕುಲಿ ಕಡೀತಾ ಕಡೀತಾ ಅಜ್ಜನ ಹತ್ರ ಬಂದು ಹಲ್ಲು ಬಿದ್ದು ಹೋದ ಮುದುಕನ ಹತ್ರ, ಅಜ್ಜ ನಿಂಗೆ ಚಕ್ಕುಲಿ ಬೇಕೇನು ಅಂತ ಕೇಳ್ತಾ. ಮುದುಕನಿಗೆ ಜಗಿದು ತಿನ್ನುವ ಭೋಗ ಶಕ್ತಿ ಇಲ್ಲ. ಅವ ಹೇಳ್ತಾನೆ, ಹುಚ್ಚ ನಂಗೆ ಚಕ್ಕುಲಿ ಜಗದು ತಿನ್ನಲಿಕ್ಕಾಗತ್ತೇನೋ, ಹೋಗು ಅಜ್ಜಿ ಹತ್ರ ಹೇಳು ಒಂದು 20 ಚಕ್ಕುಲಿ ಪುಡಿ ಮಾಡಿ ತಂದು ಕೊಡ್ಲಿಕ್ಕೆ ಹೇಳು. ಜಗದು ತಿನ್ನುವ ಭೋಗ ಶಕ್ತಿ ಇಲ್ಲ, ಪುಡಿ ಮಾಡಿ ತಂದು ಕೊಟ್ಟರೆ 20 ತಿನ್ನಬೇಕು ಎಂಬ ಆಸಕ್ತಿ ಉಂಟು. ಭೋಗ ಶಕ್ತಿ ಕುಗ್ಗಿದರೆ
ಆಸಕ್ತಿ.

ಕುಗ್ಗುವುದಿಲ್ಲ, ಅದು ಬೀಜದಂತೆ ನಿನ್ನೊಳಗಿದ್ದು ನಿರಂತರ ಗಡ್ಪಡಿಸುತ್ತದೆ. ಏಕ ಪ್ರಕಾರ ಸತ್ಸಂಗದಿಂದ ಸತ್ವಸ್ತುವನ್ನು ತಿಳ್ಕೊಂಡು ಸತ್ಶಾಸ್ತ್ರಗಳ ಅಧ್ಯಯನದಿಂದ ಭ್ರಾಂತಿ ಬಯಲಾಗ್ತದೆ. ಸುಖ ಇದಲ್ಲ ಎಂಬ ಅರಿವು ನಿನಗೆ ಮೂಡಬೇಕು. ಸುಖ ಯಾವುದು ಅಂತ ನೀನು ತಿಳಿದಿಲ್ಲ. ಅಭಾವದಲ್ಲಿ ಸುಖ ನೋಡುವವರು ನಾವು, ಭಾವನಾತ್ಮಕವಾದ ಸುಖ ಕಳ್ಕೊಂಡಿದ್ದೆ. ಅಭಾವದಲ್ಲಿ ಸುಖ ಅಂದರೆ ನಿಮ್ಮ ಮನೆಯಲ್ಲಿ ಮೊದಲು ಲೈಟ್ ಹೋದರೆ ನೀವು ಮೊದಲು ಮಾಡುವ ಕೆಲಸ ಯಾವುದು ಅಂದರೆ ಮಗನನ್ನು ಕರೆದು ಪಕ್ಕದ ಮನೆಯಲ್ಲಿ ಉಂಟೋ ನೋಡೋ. ಅವ ಬಂದು ಅಲ್ಲೂ ಲೈಟ್ ಇಲ್ಲುವಂತೆ, ಆಗ ಒಂದು ಸುಖ. ಅಲ್ಲೂ ಇಲ್ಲುವಂತೆ ನಮಗೆ ಅಭಾವದಲ್ಲಿ ಸುಖ. ಇವನಿಗೆ ಹೋಯ್ತು ಅನ್ನೋದಕ್ಕಿಂತ ಅಲ್ಲೂ ಇಲ್ಲ ಅನ್ನೋದ್ರಲ್ಲಿ ಬಹಳ ಸುಖವಾಗ್ತದೆ. ನಾವು ಸುಖ ಹುಡುಕುವ ಕ್ರಮ ಅದರಲ್ಲಿ ತಕ್ಷಣ ಇನ್ನೊಬ್ಬ ಮಗ ವರದಿ ತಂದ, ಯಾವ ಬೀದಿ ದೀಪವೂ ಇಲ್ಲವಂತೆ. ಇನ್ನೂ ಸ್ವಲ್ಪ ಸಮಾಧಾನ. ಮಗದೊಬ್ಬ ದೊಡ್ಡ ಸುದ್ದಿ ತಂದ, ಅದು ಮೂಲದಲ್ಲೇ ಹೋಗಿದೆಯಂತೆ. ಸರಿ, ಮಲಗೇನು ಪ್ರಶ್ನೆ, ನಿಶ್ಚಿಂತ ನಾ ಹುಡುಕೋತೀನಿ. ಭಾವಾತ್ಮಕವಾದ ಸುಖ ಹೊಂದಬೇಕು ನೀನು. ಅವನಿಗೂ ಇಲ್ಲ ಅವನಿಗೂ ಇಲ್ಲ, ಅಸಿದಲ್ಲಿ ಏನು ಸುಖ ಅನಿಸುತ್ತೆ. ಭಗವಂತನಲ್ಲಿ ಚಿತ್ತ ನಟ್ಟಂತಹ ಸಾಧು ಸತ್ಪುರುಷರ ಸಂಘದಿಂದ ನಿನ್ನ ಭ್ರಾಂತಿ ಬಯಲಾಗುತ್ತದೆ. ನಾವು ವಸ್ತುವಿನಲ್ಲಿ ಅತಿಶಯವನ್ನು ನೆನೆಸುತ್ತೇವೆ. ಆಧುನಿಕರಿಗೆ ಯಾವ ದೃಷ್ಟಾಂತ ಕೊಟ್ಟರೂ ಸಾಕಾಗುವುದಿಲ್ಲ ವಿಷಯ ತಿಳಿಯಲಿಕ್ಕೆ. ಯಾಕಂದರೆ ಅಧ್ಯಾತ್ಮವು ನಿತ್ಯ ಒಂದು ಅಧ್ಯಯನಶೀಲವಾದ ಪದ್ಧತಿ ನಮ್ಮಲ್ಲಿತ್ತು. ಈಗ ಅದಿಲ್ಲವಾದ್ದರಿಂದ ದೃಷ್ಟಾಂತಗಳಿಂದ ನಮ್ಮ ನಿತ್ಯ ಅನುಭವಗಳಿಂದ ಅದನ್ನು ಎತ್ತಿಕೊಡಬೇಕಾಗ್ತದೆ. ಭ್ರಾಂತಿ ಬಯಲಾಗುವುದು ಹೇಗೆ? ಯಥಾರ್ಥತೆ ತಿಳಿದಾಗ. ಸಂತ ನಿನಗೆ ಯಥಾರ್ಥ ಜ್ಞಾನ ಕೊಡ್ತಾರೆ. ನಾವೆಷ್ಟೋ ಸಲ ಯಥಾರ್ಥತೆಯನ್ನು ಅರಿತಾಗ ಭ್ರಾಂತಿ ಬಯಲಾಗುವುದುಂಟು. ಒಬ್ಬಾತ ತರುಣ, ಒಬ್ಬ ತರುಣಿಯ ಬೆನ್ನಿಗೆ ಬಿದ್ದು, ನಾನು ನಿನ್ನನ್ನೇ ವಿವಾಹ ಮಾಡಿಕೊಳ್ತೇನೆ, ನಿನಗೋಸ್ಕರ ಯಾವ ತ್ಯಾಗ ಮಾಡಲಿಕ್ಕೂ ಸಿದ್ಧನಿದ್ದೇನೆ. ನನ್ನ ನಿನ್ನ ವಿವಾಹವನ್ನು ಸಾಕ್ಷಾತ್ ಯಮಧರ್ಮರಾಜ ಬಂದರೂ ತಡೆಯುವುದು ಸಾಧ್ಯವಲ್ಲ ಮುಂತಾಗಿ ಮಹಾಮಹಾ ಪ್ರತಿಜ್ಞೆಯನ್ನು ಮಾಡಿ ಅವಳು ಹಿಂದೆ ಮುಂದೆ ತಿರುಗಾಡುವಾಗ ಅವಳಂದಳು, ನನಗೆ ಅಪೇಕ್ಷೆ ಇಲ್ಲ, ನಾನು ಸಂಸಾರಿಯಾಗಲಾರೆ, ನೀನು ಯಾಕೆ ನನ್ನ ಬೆನ್ನಿಗೆ ಬಿದ್ದಿದ್ದಿ, ನನ್ನಲ್ಲಂಥ ಗುಣ ಏನು ನೋಡಿದ್ದಿ? ಅವನಂದ, ನಿನ್ನ ವರ್ಣನೆ ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾಗಲಿಲ್ಲ. ನಿನ್ನ ನೀಳವಾದ ಸುಂದರ ಕೂದಲು, ಧವಳ ಕಾಂತಿ, ನಿನ್ನ ದಂತ ಪಂಕ್ತಿ ನನ್ನ ಮನಸ್ಸನ್ನು ಚಿತ್ತವನ್ನು ಅಪಹರಿಸಿದೆ. ಓಹೋ ಅಷ್ಟೇ, ತಕೋ ಅಂತ ಅವಳು ಟೋಪನ್ ಮತ್ತು ಹಲ್ಲಿನ ಸೆಟ್ ತೆಗೆದು ಕೆಳಗಿಟ್ಟ. ಭ್ರಾಂತಿ ಬಯಲಾಯಿತು.

ಇದೊಂದು ದೃಷ್ಟಾಂತ ಮಾತ್ರ, ಪ್ರತಿಯೊಂದು ಅತಿಶಯ ಎಣಿಸ್ತಾ ಇದ್ದಿ ನೀನು. ಅದರ ಯಥಾರ್ಥ ಗುಣನೇ ತಿಳ್ಕೊಂಡಾಗ ಗೊತ್ತಾಗ್ತದೆ. ಆ ಯಥಾರ್ಥತೆ ಅಂತೇನಿದೆ, ಅತಿಶಯ ತಿಳ್ಕೊಂಡ ಅಸ್ಥಿರದ ದೇಹದಲ್ಲಿ ಅತಿಶಯವ ನೆಣಿಸದಲೇ ದಾಸರು ಹೇಳ್ತಾರೆ. ಅದರ ಉಪಯೋಗ ಎಷ್ಟು ಅಷ್ಟು ಮಾತ್ರ ತಿಳ್ಕೊ, ಅತಿಶಯ ಆಗ್ತದೆ. ಅದನ್ನು ಹಾಡಿನ ಮೂಲಕ ಕಲಾತ್ಮಕವಾಗಿ ಜನಮನಕ್ಕೆ ಮುಟ್ಟಿಸಿದರು. ಹಾಡ್ತಾ ಹಾಡ್ತಾ ಒಂದಲ್ಲ ಒಂದಿನ ಅವನಿಗೆ ಅರ್ಥ ಆಗಬಹುದು ಅಂತ. ಭಜನೆ ಹೇಳೋದು, ಸಂಗೀತ ಹಾಡೋದು, ಶ್ಲೋಕ ಹೇಳೋದು ಎಲ್ಲ ಉದ್ದೇಶ ಅದು. ಒಂದಲ್ಲ ಒಂದಿನ ಅರ್ಥ ಆದೀತು, ಅರ್ಥ ಆದೀತು. ಮೊದಲು ಮೊದಲು ಅನರ್ಥ ಬಂದೀತು, ಪರಮಾರ್ಥ ಮರೆತೀತು, ಬಂದು ಬಂದು ಅರ್ಥ ಆದೀತು. ಈಗ ದಾಸರ ಕೀರ್ತನೆಗಳನ್ನು ಒಳ್ಳೊಳ್ಳೆ ಸಂಗೀತಗಾರರು ಒಳ್ಳೆಯ ರಾಗತಾಳಗಳಿಂದ ಹಾಡ್ತಾರೆ. ಅರ್ಥ ಮಾಡಿ ಹಾಡಿದರೆ ಎಷ್ಟು ಚೆನ್ನಾಗಿರ್ತದೆ. ಹೇಳೋರಿಗೂ ಅರ್ಥ ಆಗ್ತಿತ್ತು, ನಿರರ್ಥಕವಾಗ್ತಿರಲಿಲ್ಲ. ಆದರೆ ಸಂಗೀತವೇ ಪ್ರಧಾನವಾಗಿ, ಸಾಹಿತ್ಯವೇ ಮರೆತು. ಚಿಂತೆಯ ತಕೋ

ಅವರು ಯಾತಕು ಅಂದ್ರೆ ಇವರು ತಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಆ ಪ್ರಯೋಜನ ಕೂಡ ಕ್ಷೀಣಿಸ್ತಾ ಇದೆ. ಹಾಡಿನ ಮೂಲಕವಾಗಿ ಉಳ್ಕೊಂಡು ಬಂದು ಒಂದಲ್ಲ ಒಂದಿನಾದ್ರ ಅರ್ಥವಾಗಿ ಸದ್ವಿಚಾರಗಳು ಬಂದು ಸತ್ಸಂಗ ಆರೀತು ಅಂತ ಹಿರಿಯರು ಕಲಾತ್ಮಕವಾಗಿ ಹಾಡು ರಚನೆ ಮಾಡಿದರೆ ನಾವು ಅದರಲ್ಲಿರುವ ಬೋಧೆ ಮರೆತುಬಿಟ್ಟು ಕಲೆಗೆ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟು ಮುಖ್ಯವಾದ ತಿರುಳೇ ಮರೆತು ಬಿಡತಕ್ಕಂಥ ಸ್ಥಿತಿ ಪ್ರಾಪ್ತಿಯಾಗ್ತದೆ. ಜಗತ್ತು ಭ್ರಾಂತಿ ಇದು. ಇಲ್ಲಿ ಅತಿಶಯ ಎಣಿಸಬೇಡ. ಇದರ ಉಪಯೋಗ ಎಷ್ಟು ಅಷ್ಟಕ್ಕಾಗಿ ಬಹು ಎಚ್ಚರಿಕೆಯಿಂದ ಮಾಡು. ಬೆಂಕಿ ನಿನಗೆ ಜೀವನದಲ್ಲಿ ಅಗತ್ಯ ಬೇಕು, ಅಡಿಗೆಗೆ ಬೇಕು, ಶಾಖೋತ್ಪನ್ನಕ್ಕೆಲ್ಲ ಬೇಕು ಅಂತ ಯಾರು ಬೆಂಕಿಯನ್ನು ಮುದ್ದಿಸುವುದಿಲ್ಲ. ಬಹಳ ಪವಿತ್ರ ಭಾವನೆಯಿಂದ ದೂರದಲ್ಲೇ ನಿಂತು ಅದನ್ನು ಇಕ್ಕುಳದಲ್ಲಿ ಮೆಲ್ಲ ಕಂಡ ತಕೊಂಡು ಹೋಗಿ ಯಾರಿಗೂ ಮುಟ್ಟಿಸ್ತಿದ್ದ ಹಾಗೆ ಮುಟ್ಟಬೇಡ್ರೋ ಅಂತ ಎಚ್ಚರಿಸಿ ನಿರುಪಾಯವಾಗಿ ಹೇಗೆ ನಿರುಪಾಯವಾಗಿ ಉಪಯೋಗ ಮಾಡುತ್ತೇವೋ ಹಾಗೆ ಅರ್ಥಕಾಮಾದಿಗಳನ್ನು ವಿವೇಕವನ್ನತಕ್ಕಂಥ ಇಕ್ಕುಳದಲ್ಲಿ ಮೆಲ್ಲ ಹಿಡಿದು ಸುಡದಿದ್ದ ಹಾಗೆ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಅದರ ಅತಿಶಯ ಎಣಿಸದೆ ಅದರ ಮಹತ್ವ ತಿಳ್ಕೋ. ನಿನ್ನ ಜೀವನದ ಉದ್ದೇಶ ಬೇರೆ ಏನಿದೆ ಇದನ್ನು ಅರ್ಥ ಮಾಡಿಕೋ. ಇದು ಸತ್ಸಂಗತಿಯಿಂದ ಅವರ ನಡೆ ನುಡಿಯಿಂದ ನಿನಗೆ ಗೊತ್ತಾಗ್ತದೆ. ಸಾಧು ಸಂತರು ಉಪದೇಶ ಮಾಡೋದಲ್ಲ, ನಡೆದು ತೋರಿಸೋದು. ಅವರ ನಡೆ ನುಡಿಯಿಂದಲೇ ಶಿಷ್ಯ ಅದನ್ನು ಅನುಸಂಧಾನ ಮಾಡ್ತಾನೆ. ನಮ್ಮಲ್ಲಿ ಹಿರಿಯರು ಒಂದು ಕಥೆಯ ಮೂಲಕ ಹೇಳಿದ್ದಾರೆ, ಗುರು ಶಿಷ್ಯರಿಬ್ಬರು ಯಾತ್ರೆಗೆ ಹೊರಡ್ತಾರೆ. ಕಾಡಿನಲ್ಲಿ ಗುರುಗಳು ಧ್ಯಾನ ಮಾಡುವ ಸಮಯ ಬಂತು. ಅಸಂಪ್ರಜ್ಞಾ ಸ್ಥಿತಿಯಲ್ಲಿ ಕುಳಿತಿದ್ದಾರೆ, ದೇಹಭಾನ ಇಲ್ಲ ಅವರಿಗೆ, ಅಖಂಡ ಸ್ಮೃತಿರೂಪವಾದ ಧಾರಣ ನಿಂತಿದೆ. ಶಿಷ್ಯನಿಗೆ ಇನ್ನೂ ಅಭ್ಯಾಸವಾಗಿರಲಿಲ್ಲ, ಸಾಧನೆ ಮಾಡುತ್ತಿದ್ದ. ಗುರುಗಳ ಮುಂದೆ ಕಣ್ಣು ಮುಚ್ಚಿ ಕೂತಿದ್ದ. ಗುರುಗಳು ಅಸಂಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ, ನಿರ್ವಿಕಲ್ಪ ಸ್ಥಿತಿ ಅಡರಿದ್ದಾರೆ, ಬಾಹ್ಯ ಪ್ರಜ್ಞೆ ಇಲ್ಲ. ಕಾಡಿನ ಒಂದು ಸಿಂಹ ಘರ್ಜಿಸ್ತಾ ಮುಂದಕ್ಕೆ ಬರುತ್ತದೆ. ಶಿಷ್ಯ ಗರ್ಜನೆ ಕೇಳಿ ಕಣ್ಣು ತೆರೆದ. ಸಿಂಹವು ಗುರು ಶಿಷ್ಯರ ಕಡೆಗೇ ಬರ್ತಾ ಇದೆ. ಶಿಷ್ಯ ಮಹೋದಯನು ಎದ್ದು ನಿಂತು, ಗುರುಗಳೇ, ನೀವು ಸರ್ವ ಸಮರ್ಥರಿದ್ದೀರಿ, ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ತಾನು ಓಡಿ ಒಂದೊಂದು ಮರವನ್ನು ಹತ್ತಿ ಕುಳಿತ. ಸಿಂಹವು ಗುರುವಿನ ಬಳಿಗಾಗಿ ಬರ್ತದೆ. ಹೀಗೆ ಮೂಸಿ ನೋಡಿದರೆ ಕಲ್ಲು ಕೂತ, ಬಾಹ್ಯ ಪ್ರಜ್ಞೆ ಇಲ್ಲ, ಇದೊಂದು ಜಡವಸ್ತು ಅಂತ ತಿಳ್ಕೊಂಡು ಸಿಂಹ ಹೊರಟು ಹೋಯಿತು. ಸಿಂಹ ಹೋದ ಮೇಲೆ ಗುರುಗಳು ಧ್ಯಾನದಿಂದಿಳಿದರು, ಶಿಷ್ಯ ಮರದಿಂದಿಳಿದ. ಇಬ್ಬರದ್ದು ಯಾತ್ರೆ ಮುಂದುವರಿಯಿತು. ಕಾಡಿನಲ್ಲಿ ಒಂದು ಜಾತಿಯ ಸೊಳ್ಳೆ ಗುರುಗಳ ಮೂಗಿನ ಮೇಲೆ ಕುಳಿತು ಆ ಸೊಳ್ಳೆ ಕಚ್ಚಿದಾಗ ಗುರುಗಳು ಅಯ್ಯೋ ಅಂತ ಗಟ್ಟಿಯಾಗಿ ಬೊಬ್ಬಿಟ್ರು. ಶಿಷ್ಯ ಪ್ರಶ್ನೆ ಮಾಡ್ತಾರೆ, ಗುರುಗಳೇ, ಸಿಂಹವೇ ಹತ್ತಿರಕ್ಕೆ ಬಂದಾಗ ನೀವು ಹೆದರಲಿಲ್ಲ ಕದಲಲಿಲ್ಲ, ಸೊಳ್ಳೆ ಕಚ್ಚಿದರೆ ಯಾಕೆ ಬೊಬ್ಬಿಡ್ತೀರಿ? ಗುರುವಿಗೆ ಉಪದೇಶಕ್ಕೆ ಒಳ್ಳೆಯ ಸಂದರ್ಭ ಇದು. ಧ್ಯಾನ ಏನು ಅಂತ ನೀವು ತಿಳಿಸಬೇಕಾಗಿತ್ತು. ಗುರುಗಳಂದ್ರೆ ಮಗು, ಸಿಂಹ ನನ್ನ ಹತ್ರ ಬರುವಾಗ ನಾನು ದೇವರ ಹತ್ರ ಇದ್ದೆ, ಭಯವಿಲ್ಲ. ಸೊಳ್ಳೆ ಕಚ್ಚುವಾಗ ನಿನ್ನ ಹತ್ರ ಇದ್ದೇನೆ, ಅದಕ್ಕೆ ಭಯ. ಅದರಿಂದ ಎಂಥ ಉದಾಹರಣೆ ಶಿಷ್ಯ ಕೊಡ್ತ. ಆಗ ಧ್ಯಾನ ಅಂದರೆ ಏನು ಅಂತ ಅವನಿಗೆ ಗೊತ್ತಾಯ್ತು. ಏಕಪ್ರಕ ಆ ಸಾಧಕನಾದ ಶಿಷ್ಯನು ತನಗೇನು ಆತಂಕಗಳು ಉಂಟಾಗ್ತಾವೆ ಆ ಸಂದೇಹ ದೂರ ಮಾಡಲಿಕ್ಕೆ ಗುರುಗಳನ್ನು ಕೇಳ್ತಾನೆ. ಗುರು ಅದನ್ನು ನಡೆದು ನುಡಿದು ತೋರಿಸ್ತಾನೆ. ಯಾಕೆ? ಅನುಭವಿ ಆತ. ಒಂದು ದಿವ್ಯಾತ್ಮವು ತನ್ನ ಅನುಭವವನ್ನು ಇನ್ನೊಂದು ಆತ್ಮಕ್ಕೆ ಧಾರೆ ಎರೆಯುತ್ತದೆ. ಅದೊಂದು ಕಾರ್ಯ ಮತ್ತೊಬ್ಬ ಮಾಡುವ ಸಾಧ್ಯವಲ್ಲ. ಸಂತ ಜ್ಞಾನೇಶ್ವರಂದ ಅಭಂಗದಲ್ಲಿ ಹೇಳುತ್ತಾರೆ, ಒಬ್ಬ ಅನುಭವೀ ಗುರುವಲ್ಲದೆ ಆ ಸಂತ ಗುರು ಸದ್ಗುರು ಅವನ ಅನುಗ್ರಹವಾಗದೆ ನಿನಗೆ ಅನುಭವಗಳು ಬರುವ ಸಾಧ್ಯವೇ. ಗ್ರಂಥ ಓದಿದಾಕ್ಷಣ ಎಲ್ಲ ಬರ್ತದೆ ಅಂತ ತಿಳ್ಕೊಳ್ಬೇಡ. ಗ್ರಂಥ ಓದಿದ ಹಾಗೆ ಗ್ರಂಥಿಗಳೇ ಹೆಚ್ಚಾಗುತ್ತ. ಗ್ರಂಥಿಗಳು ಅಂದರೆ ಗಂಟುಗಳು, ಯಾರು ಬಿಡಿಸೋದನ್ನು, ಯಾವಾಗ ದೂರು ಹೋಗೋದು? ಅನುಭವಿ ಗುರುವಿನಿಂದ. ಇದು ಪರಮಾರ್ಥಕ್ಕೆ ಎಷ್ಟು ಮುಖ್ಯವೋ ವ್ಯವಹಾರದಲ್ಲೂ ಹಾಗೆ. ಸುಮ್ಮನೆ ಪುಸ್ತಕ ಓದಿ ಡಿಗ್ರಿ ಪಡೆದೇ ಅಂದಾಕ್ಷಣ ಅನುಭವ

ಬರುತ್ತೆ ಅಂತ ತಿಳ್ಕೊಳ್ಬಾರ್ದು. ಒಬ್ಬ ಅನುಭವಿ ಯಾವ್ದು ಮಾಡ್ತಾನೆ ನೋಡಿ ತಿಳಿಲಿಕ್ಕೆ ನಿನಗೆ ಮಾರ್ಗದರ್ಶನ ಕೊಡ್ತದೆ ವಿದ್ಯೆ ಅಷ್ಟೇ. ಒಂದು ಲೌಕಿಕ ದೃಷ್ಟಾಂತ ನೋಡಿ, ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ, ಗೃಹ ವಿಜ್ಞಾನದಲ್ಲಿ ಪದವೀಧರೆ, ಹೋಮ್ ಸೈನ್ಸ್ನಲ್ಲಿ. ಅವಳು ಅಡುಗೆ ಮನೆ ಗ್ರಂಥಾಲಯ ಒಂದೇ ಕಡೆ, ಪುಸ್ತಕ ಕೈ ಹಿಡ್ಕೊಂಡೇ ಅಡುಗೆ ಮಾಡತಕ್ಕಂಥ, ಉಷ್ಣಮಾಪಕ ಯಂತ್ರಗಳನ್ನ ಇಟ್ಟುಕೊಂಡೇ ನೀರು ಕಾಯಿಸುವಳು, ಅಷ್ಟು ನಿಯಮ ಇದ್ದಿರತಕ್ಕಂಥ, ಚೆನ್ನಾಗ ತಕ್ಕಡಿಯಲ್ಲಿ ತೂಕ ಮಾಡಿ ಉಪ್ಪನ್ನು ಹಾಕ್ತಕ್ಕಂಥ ವೈಜ್ಞಾನಿಕವಾದ ಅಡುಗೆ ಅವಳು. ಮನೆಯಲ್ಲಿ ಹಿರಿಯ ಮುದಿ ಅತ್ತೆ ಇದ್ದಾಳೆ, ದೂರ ನಿಂತು ಒಂದಿಷ್ಟು ಉಪ್ಪು ಬಿಸಾಡಿದ ಸಾಕು ಅಡುಗೆ, ಅಷ್ಟು ರುಚಿ ಅದು. ಒಂದಿನ ಅತ್ತೆ ಒಬ್ಬಟ್ಟು ಮಾಡಿದ್ದಾಳೆ, ಗೃಹ ವಿಜ್ಞಾನದ ಪದವೀಧರೆ ಸೊಸೆ ಒಬ್ಬಟ್ಟು ನೋಡ್ತಾಳೆ, ಆಶ್ಚರ್ಯಪಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ, ಇದು ಎಲ್ಲಿ ಸ್ಟಿಚ್ ಮಾಡಿದ್ದಾರೆ, ಇದಕ್ಕೆಲ್ಲಿ ಹೊಲಿಗೆ ಹಾಕಿದ್ದಾರೆ, ಒಳಗೊಂದು ಹಿಟ್ಟುಂಟು, ಇನ್ನೊಂದು ಹಿಟ್ಟಿನ ಕವರಿಂಗ್ ಹೊರಗುಂಟು, ಆ ಕವರ್ ಮಾಡಿ ಹಿಟ್ಟು ಒಳಗೆ ತುರುಕಿಸಿದ್ರು ಅಥವಾ ತುರುಕಿಸಿದ ಮೇಲೆ ಅದು ಹೊಲಿಗೆ ಹಾಕಿದ್ರು, ತಿರುಗಿಸಿ ತಿರುಗಿಸಿ ನೋಡ್ತಿದ್ರು, ಲ್ಯಾಮಿನೇಷನ್ ಎಲ್ಲಿ ಮಾಡಿಸಿದ್ರು, ಆ ಒಬ್ಬಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ. ನಮಗೇನು ಪರೀಕ್ಷೆಗೆ ಒಬ್ಬಟ್ಟು ಬರಲಿಲ್ಲ, ಅವಳಲ್ಲಿ ಕೇಳೋಣ ಅಂದರೆ ಅವಳಿಗೇನು ಗೊತ್ತಿದೆ ಮುದುಕಿಗೆ, ನಾನು ಡಬಲ್ ಗ್ರ್ಯಾಜುಯೇಟ್, ಅವಳಿಗೇನು ಗೊತ್ತಿದೆ. ಆದರೆ ಕೇಳಿ ಮೆಲ್ಲ ತಿಳ್ಕೊಳ್ಬೇಕು ಅಂತ ಬಹಳ ಉಪಾಯದಿಂದ, ಅತ್ತೆ ನೀವು ಒಬ್ಬಟ್ಟು ಮಾಡೋದು ಹೇಗೆ, ನಾವು ಮಾಡೋದು ಹೀಗಲ್ಲ, ನೀವು ಮಾಡೋದು ಹೇಗೆ. ಅವಳಿಗೆ ಮೋಸ ವಂಚನೆ ಒಂದು ಗೊತ್ತಿಲ್ಲ, ಡಿಗ್ರಿ ಇಲ್ಲ ನೋಡಿ ಪಾಪ. ಆದ್ದರಿಂದ ಅವಳು ಸಹಜವಾಗಿ ಹೇಳಿದ್ಳು, ಬೇಳೆ ತಂದು ಹೀಗೆ ಬೇಯಿಸಿ ಅದು ನಂಗೆ ಗೊತ್ತಿದೆ, ಅದಕ್ಕೆ ಬೆಲ್ಲ ಹೀಗ ಅದು ನಂಗೆ ಗೊತ್ತಿದೆ, ಒಂದೊಂದೇ ಕೇಳ್ಕೊಳ್ಳೋದು ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಅನ್ನು. ಮುದಿ ಅತ್ತೆಗೂ ಸ್ವಲ್ಪ ಸಿಟ್ಟು ಬಂತು, ಒಂದೊಂದೇ ಕೇಳ್ಕೊಂಡು ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತೀವಿ ಅಂತ ಕೊನೆಗೆ ಹೇಳಿದ್ಲು. ಆ ಒಬ್ಬಟ್ಟಿನ ಹೂರಣ ಎಲ್ಲ ಸಿದ್ಧ ಆದ ಮೇಲೆ ಅದಕ್ಕೆ ಒಂದು ಮುಷ್ಟಿ ಕಹಿ ಜೀರಿಗೆ ಹಾಕಬೇಕು, ಅದು ಗೊತ್ತಿದೆ ಅಂತ ಹೇಳಿದ್ಲು ಲೇಖಪ್ರಕ. ಈಗ ಕಹಿ ಜೀರಿಗೆ ಹಾಕಿ ಒಬ್ಬಟ್ಟು ಮಾಡಿದ್ಲು, ಗೃಹ ವಿಜ್ಞಾನದ ಒಬ್ಬಟ್ಟು. ಯಾರು ತಿನ್ನಬೇಕು, ಬಾಣಂತಿ ತಿನ್ನಬೇಕೋ ಏನೋ, ಇನ್ಯಾರು ತಿನ್ನೋ ಸಾಧ್ಯ ಇಲ್ಲ, ಯಾಕೆ ಅನುಭವ ಇಲ್ಲ, ಗ್ರಂಥ ಓದಿದ್ರೆ ಸಾಕೆ ನಿನಗೆ. ಒಂದು ಲೌಕಿಕ ವಿಷಯಗಳ ಅನುಭವ ಇನ್ನೊಬ್ಬ ಅನುಭಾವಿಯಿಂದ ನೀವು ಪಡ್ಕೊಳ್ಬೇಕು ಅಂದ ಬಳಿಕ ಅಲೌಕಿಕವಾದಂಥ ಭಗವದ್ ವಿಚಾರಗಳನ್ನು ಯಾರು ಸಾಕ್ಷಾತ್ಕಾರಿಯೋ ಅವ ಮಾತ್ರ ನಿಮ್ಗೆ ತಿಳಿಸಬಲ್ಲ. ಅಂತಹ ಸಂತ ಗುರು ಸದ್ಗುರುವಿನ ಸನ್ಮಾರ್ಗದಲ್ಲಿ ನೀನು ನಡೆದಾಗ ನಿಶ್ಚಿಂತೆ ನಿನಗೆ, ಅವರು ನಿಂಗೆ ದಾರಿ ತೋರುತ್ತಾರೆ. ಒಬ್ಬ ಕೇಳಿದ, ಸ್ವಾಮಿ ಸಾಧು ಸಂತರು ದಾರಿ ತೋರುತ್ತಾರೆ ಅಂತ ನೀವು ಹೇಳ್ತೀರಿ, ದಾರಿ ಯಾರು ತೋರಿಸೋದಿಲ್ಲ, ರಸ್ತೆ ಬದಿಯಲ್ಲಿ ಕಂಬ ನಟ್ಟು ಅದರಲ್ಲಿ ಹಾಕಲಿಲ್ಲ ಹಲಿಗೆಯಲ್ಲಿ, ಇದು ಬೆಂಗಳೂರು ಇದು ಮೈಸೂರು ಅಂತ ದಾರಿ ತೋರಿಸೋದಿಲ್ವೇ. ಹೌದು, ಕವಲೊಡೆದು ನೀ ದಾರಿ ತಪ್ಪಿದ್ರೆ ನಿನ್ನ ಗುರಿ ಮುಟ್ಟಿಸ್ತದೋ, ಗುರು ನಿನ್ನನ್ನು ಗುರಿ ಮುಟ್ಟಿಸ್ತ. ತಮ್ಮ ಅನುಭವದ ಧಾರೆ ಎರೆಯುತ್ತಾನೆ ಅವರಿಗೆ, ಆದ್ದರಿಂದ ಸಾಧಕನು ಸುರಕ್ಷಿತನಾಗ್ತಾನೆ. ಅದಕ್ಕಾಗಿ ಸತ್ಸಂಗಕ್ಕೆ ವಿಶೇಷ ಮಹತ್ವ. ನಾರದ ಭಕ್ತಿ ಸೂತ್ರ ವಿಧಾಯಕವಾದಂಥ ಸತ್ಸಂಗ ಹೇಳ್ತಾ, ಎಲ್ಲಿ ನಿಷೇಧಕವಿದೆ ಅದನ್ನೂ ಎಚ್ಚರಿಸಿ, ದುಸ್ಸಂಗ ಸರ್ವಥೈವ ತ್ಯಾಜ್ಯಾದಿದೆ. ಸತ್ಸಂಗದ ಮಹಿಮೆನೇ ಹೇಳಿದ್ದಿ, ಸರ್ವಥಾ ದುಸ್ಸಂಗವನ್ನು ತಿಳಿಸಬೇಕು ಅಂತ. ಇವ ಕೆಟ್ಟವ ಇವ ಒಳ್ಳೆಯವ ಅಂತ ಗುರುತಿಸಿ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ದೃಷ್ಟಾಂತದ ಮೂಲಕ ದಾಸರು ಹೇಳ್ತಾರೆ. ಮೋಹನದಾಸರ ಕೋಲಾಟದ ಹಾಡಿದು, ಅದರಲ್ಲಿ ಹೇಳುವ ತತ್ವಜ್ಞಾನ ನೋಡಿ ಅವರು.

ಸುಧಯ ಪ್ರಾಶನದಂತೆ ಕೋರಣೆ ಗುಣವುಳ್ಳ ಅಧಮಾರ ಸಹವಾಸ ಈರುಳ್ಳಿ ತಿಂದ ತೆರನಂತೆ. ಇದು ಪೂರ್ಣ ಉಪಮೆ. ಸಂದೇಹ ಇಲ್ಲದಿರತಕ್ಕಂಥ ಉದಾಹರಣೆ ದಾಸರದ್ದು. ಆ ಈರುಳ್ಳಿ ನೋಡಿದವರಿಗೂ ಕೊಯ್ಯುವವರಿಗೂ ತಿನ್ನುವವರಿಗೆ ಎಷ್ಟು ನೀರು ಕಣ್ಣೀರು ಇಡಿಸ್ತದೆ ನೋಡಿ. ಏಕ ಪ್ರಕಾರ

ದುರ್ಜನರ ಸಂಘ ಈರುಳ್ಳಿ ತಿಂದ ತೆರನಂತೆ. ಆ ತಿನ್ನಬೇಕು ಅನ್ನೋದಕ್ಕಾಗಿ ಎಷ್ಟು ಕಣ್ಣೀರಿರಬೇಕಾಗುತ್ತೆ ಹೇಳಿ, ಅದಕ್ಕೋಸ್ಕರ. ಸೂರಿ ಜನರ ಸಂಘ ಸುಧೆಯ ಪ್ರಾಶನ ಮುಂದೆ ಹೇಳ್ತಾರೆ ಸತ್ಸಂಗದ ಮಹಿಮೆ.

ಎಂಥ ಪೂರ್ಣ ಉಪ್ಪು. ಮುಲ್ಲಂಗಿ ತಿಂದು ತೇಗಿದವನಿಗೆ ಅದೇ ವಾಸನೆ, ತಿಂದದ್ದು ಅದೇ ವಾಸನೆ, ತೆಗಿದ್ದು ಅದೇ ವಾಸನೆ. ಒಳ್ಳೆ ಜನರ ಸಂಘ ಮಲ್ಲಿಗೆ ಮುಡಿದಂತೆ. ಒಂದು ಜಾನಪದ ಹಾಡಿನಲ್ಲಿ ದಾಸರು ಕೋಲಾಟದ ರಚನೆ ಮಾಡಿ ಎಷ್ಟು ಸುಂದರವಾಗಿ ಮುಟ್ಟಿಸ್ತಾರೆ ನಮಗೆ. ಸತ್ಸಂಗದ ಪ್ರಯೋಜನ ಎಲ್ಲರೂ ಪಡೆಯಬೇಕು ಅಂತ, ಅದಕ್ಕಾಗಿ ಮಲ್ಲಿಗೆ ದೃಷ್ಟ ಅಂತ. ಬಹಳ ಬೆಲೆವುಳ್ಳ ಮಲ್ಲಿಗೆ ಯಾರು ಬೇಕಾದ್ರೂ ಮುಡ್ಕೊಳ್ಬಹುದು. ಮೂಸಲಿ ಕಡ್ಡಿ ಉಂಟು ನಮಗೆ ಅಲ್ರಿ, ದುಡ್ಡು ಕೊಟ್ಟು ಮುಡಿದದ್ದು ನಾವು ಮೂಸಲಿಕ್ಕಾರ ನೀವೊಂದು ಮೂಗು ಮುಚ್ಕೊಳ್ಬೇಕು. ನಿನ್ನ ಮುಂದೆ ಸದ್ವಿಚಾರಗಳು ಎಲ್ಲೆಡೆ ಜನರು ಸ್ವೀಕಾರ ಮಾಡಬೇಕು. ಯಾರೋ ಒಬ್ಬ ಸಂತ ಸಾಧನೆ ಮಾಡಿ ಗುರಿ ಮುಟ್ಟಿದ್ದಾನೆ, ಅದು ನಿನಗೂ ಪ್ರಯೋಜಕವಾಗಿರತಕ್ಕಂಥದ್ದು ಒಂದು ದೃಷ್ಟಾಂತ ಕೊಡ್ತಾರೆ.

ಪದಾರ್ಥದಿಂದ ದುಸ್ಸಂಗವನ್ನು ಅವಶ್ಯ ತ್ಯಜಿಸು ಅಂತ. ದುಸ್ಸಂಗವನ್ನು ಅವಶ್ಯ ತ್ಯಜಿಸು ಅಂತ, ಅದು ನಿಷೇಧಕ. ಇದು ವಿಧಾಯಕ. ಸತ್ಸಂಗ ಮಾಡಬೇಕಾಗ್ತದೆ. ಮೊದಲು ಉಪದೇಶದಲ್ಲಿ ನಿಷೇಧಕ ವಾಕ್ಯ ಹೇಳಿದರೆ ವಿಧಾಯಕ ಯಾವುದು ಅಂತ ಜನರಿಗೆ ಅರ್ಥ ಆಗ್ತಾ ಇತ್ತು. ಈಗ ನಿಷೇಧಕ ಹೇಳಿದರೆ ಜನರಿಗೆ ಅರ್ಥ ಆಗೋದಿಲ್ಲ. ಇಬ್ಬರು ಹೊಡೆದಾಡಿಕೊಳ್ಳುವಾಗ ಒಬ್ಬ ವ್ಯಕ್ತಿ ಬಂದು ಹೇಳಿದ, ತಮ್ಮ ನೀವು ಹೊಡೆದಾಡಿಕೊಳ್ಳಬಾರದು, ಇದು ನಿಷೇಧಕ ವಾಕ್ಯ. ಹೊಡೆದಾಡಿಕೊಳ್ಳಬಾರದು ಎಂಬ ಈ ಶಬ್ದದಲ್ಲಿ ನೀವು ಪರಸ್ಪರ ಪ್ರೀತಿಯಿಂದಿರಬೇಕು ಎಂಬ ಸಂದೇಶ ಉಂಟು. ವಿಧಾಯಕದ ಸಂದೇಶ ಅಲ್ಲುಂಟು. ನೀವು ಹೊಡೆದಾಡಿಕೊಳ್ಳಬಾರದು ಅಂದರೆ ಪ್ರೀತಿಯಿಂದಿರಬೇಕು ಅಂತ ಅರ್ಥ. ಇವರಿಗೆ ವಿಧಾಯಕ ಅರ್ಥವಾಗಲಿಲ್ಲ, ಹೊಡೆದಾಡಿಕೊಳ್ಳೋದು ನಿಲ್ಲಿಸಿದರು. ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ, ಹೊಡೆದಾಡೋದು ನಿಲ್ಲಿಸಿದರು. ಅವ್ರು ಹೋದ ಮೇಲೆ ಬಡದಾಡಿದರು. ಯಾಕೆ ಬಡದಾಡ್ತೀಯೋ? ಅವ್ರು ಬಡದಾಡಬಾರ್ದು ಅಂತ ಹೇಳಲಿಲ್ಲ, ಹೊಡೆದಾಡಬಾರ್ದು ಅಂತ ಮಾತ್ರ ಹೇಳಿದ್ದಾರೆ. ಮತ್ತೆ ಪುನಃ ಹೋಗಿ ಆ ಸ್ವಾಮಿಗಳನ್ನು ಕರ್ಕೊಂಡು ಬಂದರು. ನೋಡ್ರಿ ಸ್ವಲ್ಪ ಹೇಳಿ, ಇನ್ನೂ ಹೊಡೆದಾಡ್ಕೊಳ್ತಾ ಇದ್ದಾರೆ, ಅವ್ರು ಬಡದಾಡ್ಕೊಳ್ತಾ ಇದ್ದಾರೆ. ಸ್ವಾಮಿಗಳು ಬಂದು ಮತ್ತೆ ಹೇಳಿದರು, ತಮ್ಮ ನೀವು ಬಡಿದಾಡ್ಕೊಳ್ಬಾರ್ದು ಅಂತ, ಅದರ ಅರ್ಥ ಪ್ರೀತಿಯಿಂದಿರಬೇಕು ಅಂತ. ಆಗಲಿ ಸ್ವಾಮಿ, ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ ಅಂತ ಬಡದಾಡೋ ನಿಲ್ಲಿಸಿದರು. ಅವ್ರು ಹೋದ್ಮೇಲೆ ಕಡದಾಡಿದರು. ಈಗ ಹೊಡೆದಾಡಬೇಡ, ಒಂದೇ ವಾಕ್ಯದಲ್ಲಿ ಹೊಡೆದಾಡಬೇಡ, ಬಡಿದಾಡಬೇಡ, ಕಡಿದಾಡಬೇಡ ಎಲ್ಲವೂ ಬಂತು. ನೀವು ಪರಸ್ಪರ ಪ್ರೀತಿಯಿಂದಿರಬೇಕೆಂಬ ಸಂದೇಶವೂ ಅಲ್ಲಿರುತ್ತದೆ. ದುಸ್ಸಂಗ ಸರ್ವಥೈವ ತ್ಯಾಜ್ಯ ಎಂಬ ನಿಷೇಧಕ ವಾಕ್ಯದಲ್ಲಿ ಸತ್ಸಂಗದಲ್ಲಿರುವಂತರ್ಥ. ಅದನ್ನು ನೀವು ಹುಡುಕಬೇಕು. ದುರ್ಲಭವಾದ ವಸ್ತು. ಎಲ್ಲ ಸಾಧು ಸಂತರು ಮಹಾತ್ಮರು ಇದನ್ನು ಸ್ಪಷ್ಟಪಡಿಸುತ್ತಾರೆ. ಭಾಗವತದಲ್ಲಿ ಉಪಾಖ್ಯಾನವಿದೆ, ಅಜಾಮಿಲ ಕಾನ್ಯಕುಬ್ಜ ಬ್ರಾಹ್ಮಣ, ಸಕಲ ಶಾಸ್ತ್ರಗಳನ್ನು ತಿಳಿದವ, ಆದರೆ ಏನು ಮಾಡಲಿ, ಇಂದ್ರಿಯಗಳ ಸಂಕುಲದಲ್ಲಿ ಸಿಕ್ಕಿ ಪ್ರವಥನಶೀಲವಾದಂಥ ಇಂದ್ರಿಯಗಳಿಗೆ ದಾಸನಾಗಿ ವಿಷಯೋಪಭೋಗದಲ್ಲಿ ಬಿದ್ದು ಹೋಗಿದ್ದ. ಅವನ ಹೆಸರು ಅಜಾಮಿಲ. ಅಜ ಅಂತ ಹೇಳೋದು ಮೇಕೆಗೆ. ನೀವು ಆನೆ ಹೊಟ್ಟೆ ತುಂಬಿಸ್ಲಿಕ್ಕಾಗ್ತದೆ, ಮೇಕೆ ಹೊಟ್ಟೆ ತುಂಬಿಸ್ಲಿಕ್ಕಾಗೋದಿಲ್ಲ. ಅಜಾಮಿಲ ವಿಷಯೋಪಭೋಗದಲ್ಲಿ ಬಿದ್ದು ಹೋಗಿದ್ದ. ಅನೀತಿಯಿಂದ ಒಬ್ಬ ಸಂಸಾರಿ ಪಾಲಿಸಬೇಕಾದ ನಿಯಮ ಕೂಡ ಪಾಲಿಸಲಿಲ್ಲ. ಒಬ್ಬ ಪತಿತ ಸ್ತ್ರೀಯಲ್ಲಿ ಸಂತಾನ ಪಡೆಯುತ್ತಾನೆ, ಎಂಟನೇ ಬಾರಿ ಆಕೆ ಗರ್ಭಿಣಿ, ದೇಹ ವಿಕ್ರಯದಿಂದ ಬದುಕತಕ್ಕಂಥವಳು, ನಾಚ್ತಾಳೆ, ಪಶ್ಚಾತ್ತಾಪ ಉಂಟಾಗ್ತದೆ. ಆ ದಾರಿಯಲ್ಲಿ ಸಾಧು ಸಂತರು ಯಾತ್ರೆಗೆ ಹೊರಟಿದ್ರು. ಯಾವುದೇ ಗೊತ್ತು ಗುರಿ ಇಲ್ಲ, ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ಅವರಿಗೆ ಯಾತ್ರೆ. ಸರ್ವತ್ರ ಪರಮಾತ್ಮ ನೋಡುವವರು ಹುಡುಕೊಂಡು ಹೋಗತಕ್ಕಂಥವರಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ ಅಂದ ಮೇಲೆ ಹುಡುಕೋದೇನು? ದೇವರನ್ನು ಹುಡುಕೋದಲ್ಲ, ದೇವರನ್ನು ತಿಳಿಯೋದು.

ಸಾಧು ಸಂತರು ತಿಳಿದವರು ಆ ಮಾರ್ಗದಲ್ಲಿ ಬರುವಾಗ ಎಂಟನೆಯ ಬಾರಿ ಗರ್ಭವತಿಯಾದಂಥ ಅಜಾಮಿಲನೇ ಪತಿತ ಪತ್ನಿ ಬಂದು ಕೈ ಮುಗಿಯುತ್ತಾಳೆ. ಮಹಾತ್ಮರೇ, ನಾನು ದುಷ್ಟಳು, ದುಶ್ಶೀಲಳು, ಅನಿವಾರ್ಯವಾದ ಸ್ಥಿತಿಯಲ್ಲಿ ನಾನು ಈ ಗತಿಯಲ್ಲಿದ್ದೇನೆ. ತಾವು ನನ್ನ ಮನೆಗೆ ಬಂದು ಪಾದಸ್ಪರ್ಶ ಮಾಡಿ ನನ್ನ ಉದ್ಧಾರ ಮಾಡಬೇಕು. ಸಾಧು ಸತ್ಪುರುಷ ನೋಡಿದ್ರೆ, ತಾಯೇ, ನಮ್ಮ ದೃಷ್ಟಿಯಲ್ಲಿ ಯಾರು ಪಾಪಿಗಳು ಪತಿತರು ಅಂತಿಲ್ಲ. ಮಾತೇ, ನೀ ಕರೆದಿದ್ದೀ, ನಿಮ್ಮ ಮನೆಗೆ ಬರ್ತೇವೆ. ಆದರೆ ನಾವು ಎಲ್ಲೂ ಏನೂ ಸ್ವೀಕಾರ ಮಾಡೋದಿಲ್ಲ. ನಿಸರ್ಗದತ್ತವಾದ ವಸ್ತುಗಳನ್ನು ಮಾತ್ರ ಪಡೆಯತಕ್ಕಂಥವರು. ನಿನ್ನ ಮನೆಗೆ ಸುಮ್ಮನೆ ಬರ್ತೇವಂದರೂ ಭಗವನ್ನಾಮ ಸಂಕೀರ್ತನೆ ಹೇಳ್ತಾ ಆ ಪತಿತೆಯ ಮನೆಯೊಳಗೆ ಬರ್ತಾಳೆ. ಅಜಾಮಿಳ ಇಷ್ಟು ತಪ್ಪು ಅಪರಾಧ ಮಾಡಿಯೂ ಕೂಡ ಇಂದ್ರಿಯಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರುವ ವ್ಯಕ್ತಿಯಲ್ಲಿ ಇನ್ನೂ ಕೂಡ ಏನೂ ಮಾಡಲಿಲ್ಲ ಅನ್ನೋ ಪವಿತ್ರತಾನೊಂಬ ಅಹಂಕಾರ. ಈಕೆ ಹೋಗಿ ಎಬ್ಬಿಸಿದ್ಲು. ಮಹಾತ್ಮರು ಯಾರೋ ಯಾತ್ರಿಕರು ಬಂದಿದ್ದಾರೆ, ಜ್ಞಾನಿಗಳು, ಹೇಳಿ ಹೋಗಿವ್ರು, ನಮಸ್ಕಾರ ಮಾಡಿ. ಅಜಾಮಿಳಿಂದ ಯಾರೋ ತಿರುಕುರು, ಅವರಿಗೇನು ಶಾಸ್ತ್ರಜ್ಞಾನ ಇದೆ? ಇಷ್ಟೆಲ್ಲ ಮಾಡಿಯೂ ದೊಡ್ಡ ಶಾಸ್ತ್ರಿ ಅಂತೇವ. ಹೊರಗೆ ಬರ್ತಾನೆ, ಸಾಧು ಸಂತರು ಕೈ ಮುಗಿದರು. ಅವನ ಅವಗುಣಗಳು ಎಣಿಸಲಿಲ್ಲ, ಅವನನ್ನು ಹೊಗಳಿದರು. ಈ ದುರಭಿಮಾನಿಗಳಿಂದ ಏನಾದರೂ ಕೆಲಸ ನಿಮಗೆ ಮಾಡಿಸ್ಕೊಳ್ಬೇಕಾದ್ರೆ ಅವ್ರನ್ನ ಹೊಗಳಿದ್ರೆ ಸಾಕಷ್ಟು, ಭಾಳ ಸಂತೋಷ ಪಡ್ತಾರೆ, ನಿಮ್ಮ ಕೆಲಸ ಆಗ್ತದೆ. ಸಾಧು ಸಂತರ ದ್ವೇಷ ಯಾಕೆ ಮಾಡಲಿ? ಹೊಗಳಿದ್ರು. ಸರಿ, ಏನು ಬೇಕು ನಿಮಗೆ? ಅಜಾಮಿಲನ ಬಳಿಯಲ್ಲಿ ಸಾಧು ಸಂತರು ಕೇಳಿದರು, ಕೈ ಮುಗಿದರು. ಬ್ರಾಹ್ಮಣೋತ್ತಮ, ನಮಗೇನು ಅಪೇಕ್ಷೆ ಇಲ್ಲ, ಈ ಬಾರಿ ನಿನಗೆ ಗಂಡು ಮಗು ಹುಟ್ಟಿದರೆ ಅದಕ್ಕೆ ನಾರಾಯಣ ಅಂತ ಹೆಸರಿಡಪ್ಪ, ನಾರಾಯಣ ಅಂತ ಹೆಸರಿಡು. ಅಜಾಮಿಲ ಸಿಟ್ಟಿಗೆದ್ದ, ನನ್ನ ಮಗುವಿಗೆ ಹೆಸರಿಡ್ಲಿಕ್ಕೆ ನಿಮ್ಮನ್ನೇನು ಕೇಳೋ ದರಿದ್ರು? ಪತ್ನಿ ಬಂದು ಹೇಳಿದ್ಲು, ಏನು ಇಂಥ ದಾರ್ಷ್ಟ್ಯ ನಿಮ್ಮದು, ಅವರೇನು ತಪ್ಪು ಹೇಳಿದರು? ಅವರ ಮಾರ್ಗ ಹಿಡಿದ್ರೆ ನಿಮ್ಗೆ ಉದ್ಧಾರ ಆಗ್ತದೆ, ತಿಳ್ಕೊಳ್ಳಿ. ಪತ್ನಿ ಹೇಳಿಡ್ಲು ಅಂತ ಒಪ್ಪಿದ, ಇನ್ಯಾರು ಹೇಳಿದ್ರು ಒಪ್ಪುವನಲ್ಲ. ಯಾಕಂದ್ರೆ ಗಂಡ ಹೆಂಡರಲ್ಲಿ ಜಗಳ ಇದ್ದರೂ ಕೂಡ ಒಳಗೊಂದು ಆತ್ಮವಿಶ್ವಾಸ ಇರ್ತದೆ. ಒಬ್ಬರನ್ನು ಬಿಟ್ಟು ಒಬ್ಬರು ನಾವು ಇರಲಾರಿವು ಅನ್ನತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಪ್ರಿಯವಾದಂಥ ಪ್ರೀತಿ ಇರ್ತದೆ. ಜಗಳಾಡುವಾಗ ಇಬ್ಬರೂ ಸಮಾನರೆನಿಸ್ತಾರೆ. ಗಂಡಸರಿಗಿಂತ ಹೆಣ್ಣು ಮಕ್ಕಳು ಇನ್ನೂ ಯುಕ್ತಿವಾದದಲ್ಲಿ ಜಾಣರು. ಏನೋ ಜಗಳ ಆಗುವಾಗ ಗಂಡ ಹೆಂಡತಿನ ಬೈದ, ಥೂ ನಾಯಿ ಅಂತ ಬೈದ. ಅವಳೇನು ಜಗಳಾಡಲಿ, ಅಲ್ರಿ ನೀವು ಯಾಕ್ರಿ ಬೊಗಳೋದು ಅಂದ್ವಿ. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ, ಏನು ಜಗಳ ಇಲ್ಲ. ಒಂದು ನಿಮಿಷ ಜಗಳವನ್ನು ಬಹಳ ಯುಕ್ತಿಯಿಂದ ಮಾಡತಕ್ಕಂಥ ಬಹಳ ಬಿತ್ತಕ್ಕಂಥ ಸಾಂಸಾರಿಕ ನಿಯಮಗಳ. ಆಕೆ ಹೇಳಿದ್ಲು, ನಿಮಗೇನು ನಷ್ಟ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ರೆ? ಒಂದು ಕ್ಷಣದ ಸತ್ಸಂಗದ ಫಲದಿಂದ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಅಂತ್ಯಕಾಲದಲ್ಲಿ ಅವನ ವಿಕಾರವನ್ನು ಕಂಡು ಎಲ್ಲರೂ ತ್ಯಜಿಸಿ ಹೋದಾಗ ಆ ಕೊನೆಯ ಮಗ ನಾರಾಯಣ ಮಣ್ಣಿನಲ್ಲಿ ಆಡ್ತಾ ಇದ್ದ. ಗಂಟಲೊಣಗಿದೆ, ನೀರು ಬೇಕಾಗಿತ್ತು. ನಾರಾಯಣ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ, ನಾಲಿಗೆ ಹೊರಳು ನಾರಗ ಅಂತ ಕರೀತಾನೆ. ತಂದೆ ವಿಕಾರವನ್ನು ಕಂಡು ಅವನು ಓಡೋಗ್ಬಿಟ್ಟ. ಆಗ ಮಗನ ಹೆಸರು ಒಂದು ನಿಮಿತ್ತವಾಯ್ತಷ್ಟೆ. ಮೊದಲೇ ಶಾಸ್ತ್ರಜ್ಞಾನ ಉಳ್ಳವ, ಭಗವಂತನ ಅನುಗ್ರಹವಾಗಲಿಕ್ಕೆ ವೇಳೆ ಇಲ್ಲ, ಸತ್ಸಂಗವಾಗಿದೆ. ಸಾಧು ಸಂತರು ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟು ಅಂತ ಹೇಳಿದ್ರೆ ಯಾಕೆ ಅಂತ ಅರ್ಥ ಆಯ್ತು. ಒಂದು ಕ್ಷಣದ ಸತ್ಸಂಗ ಅದು, ನಿಜ ನಾರಾಯಣನ ಲಕ್ಷ ನಡೆತದೆ. ಪ್ರಕಾರ ಕೋಟಿ ಕೋಟಿ ಅಪರಾಧ ಮಾಡಿದ್ರೆ ಏನಾಯ್ತು? ಸತ್ಸಂಗದ ಪ್ರಭಾವದಿಂದ ಈ ಮಗ ನಾರಾಯಣನಲ್ಲಿ ರಕ್ಷಣೆ ಕೊಡುವ, ನಿಜ ನಾರಾಯಣನ ಲಕ್ಷ ನಟತೆ.

ಮೊದಲೇ ಶಾಸ್ತ್ರಜ್ಞಾನ ಉಳ್ಳವಾದ್ದರಿಂದ ಸದ್ವಿಚಾರಗಳ ಜೊತೆಗೆ ಸತ್ಸಂಗ ಸೇರಿತು. ಚಿತ್ತ ನಟ್ಟಿತು ಪರಮಾತ್ಮನೇ ಕಾಲದಲ್ಲಿ. ಆಧಾರ ಮೊದಲಾದ ಆರು ಚಕ್ರಗಳ ಶೋಧಿಸಿ ಭೇದಿಸಿ

ಯಮದೂತರು ಬಿಟ್ಟು ಹೋಗ್ತಾರೆ, ಮುಂದಿನ ಜೀವನವನ್ನು ಪರಿಶುದ್ಧಗೊಳಿಸಿದ, ಪಶ್ಚಾತ್ತಾಪದಿಂದ ಪರಿದಗ್ಧ ಮಾನಸನಾದ ಮುಂತಾಯಿ ಕಥೆ ಉಪಕ್ರಮವಾಗ್ತದೆ ಭಾಗವತದಲ್ಲಿ. ಅವನಿಗೆ ಬಂದುದು ಅಪಮೃತ್ಯು. ಅಪಮೃತ್ಯುವನ್ನೂ ಸಾಧನೆಯಿಂದ ಬಿಡಿಸಿಕೊಳ್ಳಬಹುದು, ಮಹಾಮೃತ್ಯುವನ್ನು ಯಾರು ಎಂದು ತಪ್ಪಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಅದು ನಿಸರ್ಗದ ನಿಯಮ, ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಸಾವು ಯಾವಾಗ ಬಂದರೂ ನಾವು ಪಡೆಯಲಿಕ್ಕೆ ಸಿದ್ಧರಿಲ್ಲ. 99 ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರುತ್ತದೆ, ಶೋಚನೀಯ ಮರಣ. ಇನ್ಯಾವಾಗ ಸಾಯೋದು ಅಂತ ಹೇಳಿ, 99 ವರ್ಷದಲ್ಲೊಬ್ಬ ಸತ್ರೆ ಅದು ಶೋಚನೀಯವೇ? ಅದು ಶೋಚನೀಯ ಅಲ್ಲ, ಯೋಚನೀಯ. ಇಷ್ಟು ಕಾಲ ಹ್ಯಾಂಗೆ ಬದುಕಿದ ಅಂತ ಆಲೋಚನೆ ಮಾಡಬೇಕಂತ. ಆದರೆ ನಮಗದು ಆಶ್ಚರ್ಯ ಅನಿಸೋದು, ಸಾವು ಯಾವಾಗ ಬಂದರೂ ಬೇಡ ಅನಿಸೋದು. 99 ವರ್ಷದ ಮುದುಕನಿಗೆ ಪ್ರಾಣ ಸೆಳೆಯುವಾಗ ಡಾಕ್ಟ್ರನ್ನು ಕರ್ಕೊಂಡು ಬಂದರು. ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು, ಇದು ರೋಗವಲ್ಲಪ್ಪ, ಇದು ಸಾವು. ನಮ್ಮಲ್ಲಿ ರೋಗಕ್ಕೆ ಔಷಧ ಇದೆ, ಸಾವಿಗೆ ಔಷಧ ಇಲ್ಲ, ಪ್ರಕೃತಿಯ ನಿಯಮ ಇದು. ಈ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೆಯಿರಿ ಅಂತ ಹೇಳಿ ಡಾಕ್ಟ್ರ್ ಹೋದರು. ಮಕ್ಕಳು ಮೊಮ್ಮಕ್ಕಳೆಲ್ಲ ಸುತ್ತ ಬಂದು ನಿಂತ, ಅಪ್ಪ ಅಜ್ಜ ನೀ ಬದುಕೋದಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ, ನಿನ್ನ ಅಂತಿಮ ಸಂದೇಶ ನಮಗೆ ಹೇಳು, ನಾವು ಆ ಪ್ರಕಾರ ನಡೆಯುತ್ತೇವೆ. ಮುದುಕ ಅಂತಿಮ ಸಂದೇಶ ಏನು ಹೇಳಿದ ಗೊತ್ತೇ? ಬೇರೆ ಡಾಕ್ಟ್ರನ್ನ ಕರ್ಕೊಂಡು ಬಾ ಅಂತ. ಅವನ ಅಂತಿಮ ಸಂದೇಶ ದೇವರೋ ಭಕ್ತಿಯೋ ಮುಕ್ತಿಯೋ ಆಗಿರಲಿಲ್ಲ. ಇನ್ನೊಬ್ಬ ಡಾಕ್ಟ್ರನ್ನ ಕರ್ಕೊಂಡು ಬಂದು ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು. ಮೊದಲನೆಯವರು ಏನು ಹೇಳಿದ್ದಾರೋ ನಾನು ಅಷ್ಟೇ ಹೇಳ್ಬೋದಪ್ಪ, ನಾವಿಬ್ಬರೂ ಕ್ಲಾಸ್ಮೇಟ್ಗಳು, ಒಂದೇ ಪುಸ್ತಕ ಓದಿದವರು, ಅದಕ್ಕಿಂತ ಹೆಚ್ಚೇನು ಹೇಳೋ ಸಾಧ್ಯ ಅಲ್ಲ. ಇಲ್ಲ ಡಾಕ್ಟ್ರೇ, ನಿಮ್ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ, ನೀವೇ ಅವರ ಅಂತಿಮ ಸಂದೇಶ, ನೀವೇನಾದರೂ ಮಾಡಬೇಕು ಅಂತ. ಡಾಕ್ಟ್ರ್ ಏನು ಮಾಡಬಹುದು, ಅವರು ಎರಡು ಗುಳಿಗೆ ಕೊಟ್ಟರು. ಒಂದು ಗುಳಿಗೆ ಈಗ ಕೊಡು, ಬೆಳಿಗ್ಗೆ ಎದ್ದರೆ ಇನ್ನೊಂದು ಕೊಡು. ಒಂದು ಅವ್ರಿಗೆ ಗೊತ್ತಿದೆ ಇದು ಹೇಳೋದಿಲ್ಲ ಅಂತ ಗೊತ್ತಿದೆ. ಅಂತ್ಯಕಾಲದಲ್ಲಿ ಅಸಹಾಯಕನಾಗ್ತೀನಿ. ಯಾರಿದ್ದಾರೆ ನಿನಗಾಗಿ? ಅಜಾಮಿಲನಿಗೆ ತನ್ನ ದೋಷಗಳ ಅರ್ಥವಾಗಿ ಪಶ್ಚಾತ್ತಾಪವಾಗಿ ಒಂದು ಕ್ಷಣದ ಸತ್ಸಂಗದಿಂದ ಪುತ್ರನು ನಿಮಿತ್ತನಾದ ಅಷ್ಟೇ, ಮಗನನ್ನು ಕರೆದು ಮೋಕ್ಷಕ್ಕೆ ಹೋದ ಅಲ್ಲ. ಅದೊಂದು ನಿಮಿತ್ತವಾಯಿತು, ನಾರಾಯಣರ ಲಕ್ಷ ನಟ್ಟಿತು ಅಂತ ಅರ್ಥ. ಆದ್ದರಿಂದ ಈ ಪ್ರಪಂಚವನ್ನು ಒಂದು ನಿಮಿತ್ತವಾಗಿಸಿಕೊಂಡು ಭಗವಂತನ ನಿರ್ನಿಮಿತ್ತವಾಗಿ ಪ್ರಾರ್ಥಿಸಿ ಪ್ರೀತಿಸತಕ್ಕಂಥ ಆ ಸ್ಥಿತಿ ಪ್ರಾಪ್ತಿಯಾಗಲೋಸ್ಕರವಾಗಿ ನಾವು ಪ್ರಪಂಚಕ್ಕೆ ಬಂದದ್ದೇ ಅದಕ್ಕೋಸ್ಕರ. ನಮ್ಮ ಉದ್ದೇಶವೇ ಭಗವಂತನ ಪಡೆಯಲಿಕ್ಕೆ ಬಂದವರು ನಾವು. ಮುಖ್ಯ ಉದ್ದೇಶವೇ ಮರೆತು ಸಾಮಾನ್ಯ ವಸ್ತುವಿನ ಕುರಿತೇ ಜಡವಸ್ತುಗಳಲ್ಲಿ ತಾದಾತ್ಮ್ಯ ಹೊಂತಾ ಇದ್ದೇವೆ.

ಮುಚ್ಚದ, ಎಲ್ಲ ಸಮಸ್ಯೆಗಳು ಹೋದ ಮೇಲೆ ಸತ್ಸಂಗ ಮಾಡ್ತೇನೆ ಸದ್ವಿಚಾರ ಮಾಡ್ತೇನೆ ಅನ್ನಬೇಡ. ಇಲ್ಲಿ ಸಮಸ್ಯೆ ಹೋಗೋದು ಅಂತಿಲ್ಲ, ಬರೋದು ಮಾತ್ರ. ಒಬ್ಬ ತರುಣ ಹೇಳಿದ, ದಾಸರೇ ನನಗೀಗ ಬಡತಿ ಸಿಕ್ಕಿದೆ, ಸಂಬಳ ಹೆಚ್ಚಾಗಿದೆ, ಒಂದು ಫ್ಲ್ಯಾಟ್ ತಗೊಂಡಿದ್ದೇನೆ, ಒಂದು ಕಾರ್ ತಗೊಂಡಿದ್ದೇನೆ, ಏನು ಸಮಸ್ಯೆ ಇಲ್ಲಡ ದಾಸರೇ, ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಅವನಿಗೆ ಗೊತ್ತಿಲ್ಲ ಸಮಸ್ಯೆ ಆಮೇಲೆ ಶುರುವಾಗೋದು ಅಂತ, ಗೊತ್ತೇ ಇಲ್ಲ ಅವನು, ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು, ಸಮುದ್ರದಲ್ಲಿ ಎಡಬಿಡದೇ ಬಂದಂಥ ತೆರೆಗಳು ಪಾದಿಯಲ್ಲಿ.

ಸಾಧು ಸಂತರು ನಮಗದು ಉಪದೇಶ ಕೊಡ್ತಾರೆ. ಆ ಎಚ್ಚರಿಕೆಯಿಂದ ನೀ ಪ್ರಪಂಚಕ್ಕಾಗಿ ಬಂದವನಲ್ಲ, ಸಾಧನ ಶರೀರವಿದು, ಪ್ರಾಣಿಗಳದ್ದು ಭೋಗ ಶರೀರ, ನಿನ್ನದು ಸಾಧನ ಶರೀರ. ಸಾಧನ ಶರೀರವಿದು, ಸಾಧು ಪ್ರಿಯ ಕೊಟ್ಟದ್ದು ಸಾಧಾರಣವೂ ಅಲ್ಲ. ಅದರ ಮಹತ್ವ ಹೇಳ್ತಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆಯಲ್ಲಿ ಎಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಿ ಬರತಕ್ಕಂಥದ್ದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಕೌಮಾರೋ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೆ. ಪ್ರಹ್ಲಾದರಾಗಿ ಹೇಳ್ತಾರೆ, ಚಿಕ್ಕಂದಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಸತ್ಸಂಗದಿಂದ ಸದ್ವಿಚಾರಗಳಿಂದ ಭಗವದ್ಭಕ್ತಿ ಪ್ರೇಮಗಳನ್ನು ಬೆಳೆಸಿಕೋ ಅಂತ ಹೇಳ್ತಾ ಇದ್ದಾರೆ. ಬಹುಜನ್ಮದ ಪುಣ್ಯ ವಿಶೇಷದಿಂದ ದೊರಕತಕ್ಕಂಥದ್ದು ಸತ್ಸಂಗ. ಒಂದು ಕ್ಷಣವಾದರೂ ಅದರಿಂದ ಮುಕ್ತರಾದವರಿದ್ದಾರೆ. ಪರೀಕ್ಷಿತನಿಗೆ ಸಂದೇಹ ಬಂದು ಕೇಳ್ತಾನೆ, ಈ 7 ದಿನದ ಅವಧಿ ಸಾಕೇ ನನಗೆ? ಭಾಗವತ ಶ್ರವಣದಿಂದ ಭಗವಂತನಲ್ಲಿ ಚಿತ್ತ ಏಕಾಗ್ರವಾಗಿಸ್ಲಿಕ್ಕೆ ಸಾಕಾಗ್ತದೇನು? ಪರೀಕ್ಷಿತನಿಗೆ ಭರವಸೆ ಕೊಟ್ಟ ಶುಕಮುನಿಗಳು, ದೀರ್ಘಬಾಹು ಕಠ್ವಾಂಗನೇ ಮೊದಲಾದಂಥ ರಾಜರಿಗೆ ಕೆಲವೇ ಕ್ಷಣದ ಮೊದಲು ಪ್ರಪಂಚದ ಯಥಾರ್ಥದ ಅರಿವು ಉಂಟಾಗಿ ಕ್ಷಣದಲ್ಲೇ ಚಿತ್ತವು ಪರಮಾತ್ಮಲ ಏಕಾಗ್ರವಾಗಿ ಮುಕ್ತರಾಗಿದ್ದ. ಆದ್ದರಿಂದ ಭಗವಂತನ ಕಡೆಗೆ ನನ್ನ ಚಿತ್ತ ಹರಿಯಲಿಕ್ಕೆ ಅಷ್ಟು ಕಾಲ ಸಾಕೇ ಹೀ ಕಾಯಬೇಡ, ಭಗವದ್ ಅನುಗ್ರಹದಿಂದ ನನಗೆ ಸಿದ್ಧಿಸ್ತದದು. ಅದು ಕೇವಲ ನಿನ್ನ ಪ್ರಯತ್ನ ಅಲ್ಲ, ಒಂದು ಭಾಗ ಮಾತ್ರ. ಅದು ಭಗವತ್ ಪ್ರಸಾದತ್ವೇನ ಅವನ ಅನುಗ್ರಹದಿಂದಲೇ ಸಿದ್ಧವಾಗ್ತದೆ. ಆದ್ದರಿಂದ ಅನುಗ್ರಹಕ್ಕಾಗಬೇಡು. ನಷ್ಟೋ ಮೋಹ ಸ್ಮೃತಿ ತ್ವತ್ ಪ್ರಸಾದಾನ್ಮಯ ಅಚ್ಯುತ, ನಿನ್ನ ಅನುಗ್ರಹದಿಂದ ಆಯಿತು ಅಂತ. ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂತು, ಭಗವಂತನ ಅನುಗ್ರಹದಿಂದ ಸಿದ್ಧವಾಗಬೇಕಾಗ್ತದೆ. ಸಾಧನ ಶರೀರವನ್ನು ಸಾಧುಪ್ರಿಯ ಕೊಟ್ಟದ್ದು ಅಂತ ಹೇಳ್ಕೊಂಡು ಸಮಾಧಾನದ ಉಪಯೋಗ ಮಾಡುವಂತ. ಎಲ್ಲ ಉಪದೇಶ ಮನುಷ್ಯರಿಗಾಗಿರೋದು ನೋಡಿ. ಒಬ್ಬ ಕೇಳಿದ ದಾಸರೆ, ಇದೆಲ್ಲ ಮನುಷ್ಯರಿಗೇ ಯಾಕ್ರಿ ಉಪದೇಶ ಮಾಡೋದು? ಎಷ್ಟೋ ಬುದ್ಧಿ ಇಲ್ಲದ ಪ್ರಾಣಿಗಳುಂಟು, ಕ್ರೂರ ಪ್ರಾಣಿಗಳುಂಟು, ಅದಕ್ಕೆಲ್ಲ ಉಪದೇಶ ಮಾಡಿ ಭಾಷೆ ಹೇಳಿಕೊಟ್ಟು ಅವುಗಳನ್ನ ಸರಿಪಡಿಸ್ಬೇಕೋ ಬೇಡುವ? ದಾಸರಂದರು, ಮನುಷ್ಯರಿಗೆ ಉಪದೇಶ ಮಾಡುವುದು ಯಾಕೆಂದರೆ, ಈ ತನಕ ಯಾವುದಾದ್ರೂ ಒಂದು ಎಮ್ಮೆ ತನ್ನ ಹಾಲಿಗೆ ತಾನು ನೀರು ಹಾಕಿದ್ದಿಲ್ಲ.

ಅದು ಹಾಕೋದು ಯಾರು? ಮನುಷ್ಯ. ಹಾಕಬೇಡ ಅಂತ ಹೇಳಬೇಕಾಗ್ತದೆ, ಉಪದೇಶ ಮಾಡಬೇಕು. ಇನ್ಯಾರು ಪ್ರಾಣಿಗಳಿಗೆ ಮಾಡಬೇಕಾಗ್ತಿಲ್ಲ. ಆದ್ದರಿಂದ ದೇವರು ನಮ್ಗೆ ಕೊಟ್ಟಂಥ ದೇಹ, ಮನ, ಬುದ್ಧಿ ಎಲ್ಲ ಸಾಧನ, ಸಕಲ ಸಾಧನವನಗೆ ಕೈ ಸೇರಿತು. ಮುಕ್ತಿಯ ಸಾಧನಕ್ಕೆ ಬಾರದ ಆಧನವು ವಾದರಾಜಯತಿಗಳ ಒಂದು ಕೀರ್ತನೆ ಅದು. ಸಂಸಾರದಲ್ಲಿ ಜ್ಞಾನ, ಸತಿಪುತ್ರರಲ್ಲಿ ಭಕ್ತಿ, ಕಂಸಾರಿ ಪೂಜೆಯಲ್ಲಿ ವೈರಾಗ್ಯವು, ಸಂಶಯದ ಜನ

ಸಂಸಾರದಲ್ಲಿ ಜ್ಞಾನ, ಸತಿಪುತ್ರರಲ್ಲಿ ಭಕ್ತಿ, ಕಂಸಾರಿ ಪೂಜೆಯಲ್ಲಿ ವೈರಾಗ್ಯವು, ಸಂಶಯದ ಜನರಲ್ಲಿ ಸಖತನವ ಮಾಡುವೆನು, ಹಿಂಸೆ ಪಡಿಸುವೆ ಸುಜನ ಸಂಘವನು ರಂಗ, ಸಕಲ ಸಾಧನವನೆಗೆ ಕೈ ಸೇರಿತು, ವಿಷಯಗಳಲ್ಲಿ ಧ್ಯಾನ, ಲೌಕಿಕದಲ್ಲಿ ಮನ, ವಶವಲ್ಲದ ಕಥೆಗಳೇ ಶ್ರವಣವಯ್ಯ, ಹಸನಾಗಿ ಎಣಿಸುವ ಹಣಹೊನ್ನಿನ ಜಪವು, ಬಿಸಿಲೊಳಗೆ ಚರಿಸುವುದು ಮಹಾತಪವು, ಹೆಂಡತಿಯ ಕೊಂಡೆಯದ ಮಾತುಗಳೇ ಉಪದೇಶ, ಚಂಡಕೋಪವೇ ಅಗ್ನಿಹೋತ್ರ, ಪಂಡಿತನಾದೆ ಕುವಿದ್ಯ ಪಠನಗಳಿಂದ, ಕಂಡಲ್ಲಿ ವಾದಿಸುವುದೇ ತರ್ಕವಯ್ಯ. ವಾದರಾಜರಂಥ ಯತಿಗಳಂತಾರೆ, ದೇವರನಿಗೆಲ್ಲ ಸಾಧನೆ ಮಾಡಲಿಕ್ಕೆ ವಸ್ತುಗಳು ಕೊಟ್ಟರೂ ಕೂಡ ದುರುಪಯೋಗ ಮಾಡಿದ್ದೀಯಲ್ಲ, ಇದನ್ನು ಸತ್ಸಂಗದಿಂದ ಸದುಪಯೋಗ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡಿಕೋ ಅಂತ ಎಚ್ಚರಿಸುತ್ತಾರೆ ವಾದರಾಜರು. ಪುರಂದರದಾಸರು ಹೇಳೋದದು,

ಎಂಥ ಉಪದೇಶ ನೋಡಿ, ಎಂಥ ಚಿಂತನೆ ಅದು. ನಾವು ಸಂಸಾರಿಗಳಾದರೂ ನಮ್ಮ ಆದರ್ಶ ಸಂಸಾರವಲ್ಲ. ಭಗವಂತನ ದಿವ್ಯನಾಮ ಸಂಕೀರ್ತನೆಗೆ, ಸಾಧು ಸಂತರ ಗುಣಗಾನಕ್ಕೆ ಮಂಗಲ ಹೇಳ್ತೇನೆ. ಶುಭಚಿಂತನೆ.

0: ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ ಸತ್ಸಂಗದ ಮಹಿಮೆ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಅನು ಮಲಿಕ್ ಅವರು ಸಂಗೀತ ನೀಡಿರುವ ಮೇಹೂನ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ರಚನೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ಕೆ ಕೆ.

ಅಭಿಜಿತ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಲೋ ಮೇ ಆಗಯ ಚಿತ್ರದ ಯುಗಳಗೀತೆಗೆ ಸಂಗೀತ ನೀಡಿದ್ದಾರೆ ಆನಂದ್ ರಾಜ್ ಆನಂದ್. ಸಾಹಿತ್ಯ ದೇವ್ ಕೊಹ್ಲಿ ಹಾಗೂ ರಾಜೇಶ್ ಮಲಿಕ್ ಅವರದು.

ಜಬ್ ವಿ ಮೆಟ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮೋಹಿತ್ ಚೌಹಾಣ್. ಇರ್ಷಾದ್ ಕಾಮಿಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆನಂದ್ ಬಕ್ಷಿ ಅವರ ಗೀತೆ, ಜತಿನ್ ಲಲಿತ್ ಅವರು ಸಂಗೀತ ನೀಡಿರುವ ಜಬ್ ಪ್ಯಾರ್ ಕಿಸಿ ಸೇ ಹೋತಾ ಹೇ ಚಿತ್ರದ ಗೀತೆ

ಸಾಜಿದ್ ವಾಜಿದ್ ಅವರು ಸಂಗೀತ ನೀಡಿರುವ ಮೇ ಅವರ್ ಮಿಸಿಸ್ ಖನ್ನಾ ಚಿತ್ರದ ಗೀತೆ. ಅರುಣ್ ಭೈರವ್ ಅವರ ರಚನೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ವಾಜಿದ್.

ಸಲೀಂ ಬಿಜ್ನೋರಿ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ದಬೂ ಮಲಿಕ್. ಮೈನೆ ದಿಲ್ ತುಜ್ಕೋ ದಿಯಾ ಚಿತ್ರದ ಈ ಹಾಡನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ, ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ.

0: ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ. ನಾನು ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ. ನಾನು ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಸೊಲೋ ಮಾಡಿ ಬೇರೆ ಸಬ್ಜೆಕ್ಟ್ ಸೊಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಅವರು ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ ಆಗಿದೆ 12:05:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಂದರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನು ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ?
1: ಆರಂಭದ ದಿನ ಅಂದ ತಕ್ಷಣ

0: ಆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಅಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಅಧ್ಯಾತ್ಮ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣವೂ ಇತ್ತು, ತಂತ್ರ ಶಿಕ್ಷಣವೂ, ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲಾಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲಾಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲಿ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿ ನಮ್ಮ ಗುರು ಹಿರಿಯರು ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ಲಾಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯೂ ತನ್ನ ತೊಗೊಂಡೋಗಿ ತಲೆಯೊಳಗೆ ತುಂಬಿಸೋವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ, ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
1: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನಿಸುತ್ತೆ ನಿಮಗೆ?
0: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನು ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕ್ಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ಕಿನ ವಿಚಾರಗಳನ್ನು, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನೆಲ್ಲ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಕಡೆಗಣಿಸಲು, ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್. ಅದನ್ನು ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಆ ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ, ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳೋಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ, ಸೊ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು. ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ, ಆವಾಗಲೂ ಅಷ್ಟೇ ಪೋಷಕರು, ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ, ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು, ನೈತಿಕತೆ, ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು. ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು

0: ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆಯ ಅಲ್ಲಿ ಪ್ರೋತ್ಸಾಹ ಇತ್ತು. ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂಥೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ. ಅವ್ರ ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತರ್ಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನಿ ಮುನ್ನಡೆ ಸೆಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವುದು ಹೇಳಿದರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಿಗೆ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂಥೇಳಿ. ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ. ಏನೋ ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜಿಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ಥರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದ್ದೀವ ಮಕ್ಕಳಿಗೆ ಅಂತ ನಿಮ್ಮ ಅಭಿಪ್ರಾಯನ?
0: ಖಂಡಿತ, ಯಾಕಂದರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದರೆ ಈಗ ಒಂದು ಮಗುವಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತಲೇ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವರಂತಾಗೋ, ಎಲ್ಲರನ್ನೂ ನೀನು ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ. ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ

0: ಅನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು, ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವ್ರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ, ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳು ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲೇ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು ಶಿಕ್ಷಣ ಅಂಥೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನು ಮಾಡೋದು ಮುಂದೆ ಅನ್ನೋ ಇದರೊಳಗೆ ಈ ತಂತ್ರಜ್ಞಾನದಿಂದ ನಮಗೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಬರುತ್ತೆ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋವಂಥ ಮಕ್ಕಳು ತುಂಬ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನು ಬಳಸುವಂಥ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳಲ್ಲಿ ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ. ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇದನ್ನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ ದುಬಾರಿ ಶಿಕ್ಷಣ ಕೊಡಿಸಕ್ಕೆ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದರೆ ಭವಿಷ್ಯನ ಯಾರೂ ಮಾಡೋಕ್ಕಾಗಲ್ಲ, ಯಾಕಂದರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವರು ಅದನ್ನು ಹೇಗೆ ಬಳಸ್ಕೊತಾರೆ. ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದರೆ ಅವರು ಹೋಗೊಟ್ಟೆ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನು ಫಾಸ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ್ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನು ಸರಿಯಾಗಿ ಕಲಿಸ್ಬೇಕು. ಆದರೆ ತುಂಬ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತು ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನು ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಷ್ಟೊಂದು ಓದಕ್ಕೆ ಕೊಡ್ತಾ ಇದ್ದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನಿಸುತ್ತೆ, ಯಾಕಂದರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವರಿಗೆ ಯಾವುದು ಓದೋದು ಏನೂ ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವುದರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು ಮನೆಗೆ ಬಂದರು, ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗಿಬಿಟ್ಟಿತ್ತು.

0: ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು
1: ಅದು ಅರಿವಿರಬೇಕು, ಮಕ್ಕಳಿಗೆ
0: ಅರಿವಿರಬೇಕು. ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ. ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದ್ದು ಶಾಶ್ವತ ಅಲ್ಲ. ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಈಗ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ. ಯಾಕಂದರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ? ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವ, ಅದು ಸಾಲ ಆಗ್ತಾ ಇದೆ. ಯಾಕಂದರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು. ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂದರೆ, ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬೋದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂಥ ಅವಕಾಶಗಳನ್ನು ನಾವು ಕಲ್ಪಿಸಿಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಅದನ್ನು ಆ ಮಕ್ಕಳು ಫಾಲೋ ಮಾಡಬೇಕು ಅಂದರೆ ನಾವು ಒಳ್ಳೆಯವರಾಗಿ ಹೋಗಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನು ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ಅತಿಥಿಗಳಾಗಲಿ ಅತಿಥಿ ದೇವೋಭವ ಅಂತ ಅಂದರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂಥ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನು ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ. ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋ

0: ಮಾಡೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು, ಮಕ್ಕಳಿಗಲ್ಲಿ ಸಣ್ಣಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಾಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗೆ ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಅಂದರೆ ನಮ್ಮ ಆ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ, ಒಂದು ಸೇವೆ ಆಗಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಶಿಕ್ಷಣ ಸೇವೆ ದಾಸೋಹ ಆಗಬೇಕೇ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸೋಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ

0: ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತಾ ಇದ್ದೇನೆ.

ಸತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಒಂದು ಗಂಟೆ 1:20 ಸ್ವರಮಾಧುರಿಯ ಎಸ್ ಶಂಕರ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ನಾಟಕ ಲೋಕಮುದ್ರಾ, ರಚನೆ ಡಾಕ್ಟರ್ ಬಿಆರ್ ಕವಿತಾರೈ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೀಂದ್ರ ಸ್ವಾಮಿ. ಆಕಾಶವಾಣಿ ಮಂಗಳೂರು. ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರಿಯ ಕೇಳುಗರೆ, 12:35 ಆರೋಗ್ಯ ಸಂಚಿಕೆ ಹಾರ್ಮೋನ್ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ, ಒಂದೊಂದು ಹಾರ್ಮೋನಿಗೆ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
2: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನು ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗುವ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
1: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
2: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡ್ ಇಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಡಿಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ, ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲಿ ಅದು ಹೋಗಿ ಕೆಲಸ ಮಾಡುತ್ತೆ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
2: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ನಿಗೆ ಅಟ್ಯಾಕ್ ಮಾಡಿದರೆ ವಿಟಿಲಿಗೋ ಅನಿಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಯಿತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ನಿಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
2: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಆನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತು ಒಂದೇ ಕಡೆಯಲ್ಲಿ ತುಂಬ ಕೂತ್ಕೊಳ್ಬಾರ್ದು ಒನ್ ಅವರ್ಕ್ಕಿಂತ ಜಾಸ್ತಿ, ಮತ್ತು ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತು ಹೊರಗಡೆದು ಸನ್ ಸೆಟ್ ಸನ್ರೈಸಿಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ರೈಸ್ ಆದಮೇಲೆ ಕೂಡ ಹೇಳೋದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
2: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬ ಬ್ರೈನ್ ಕನೆಕ್ಷನ್ ಉಂಟು. ಅಂದರೆ ಹೈಪೋಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ಥರ ಅಥವಾ ಸ್ಲೋನೆಸ್, ಏನು ಮಾಡೋದು ಬೇಡ ಆ ಥರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆ್ಯಂಕ್ಷಿಯಸ್ ಇರ್ತಾರೆ, ಮತ್ತು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತು ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂಥ ಕಾಯಿಲೆಗಳು ಜಾಸ್ತಿ. ಮತ್ತು ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ ಪಿ ಸಿ ಒ ಡಿ ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂಥ ಪೇಷಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ಲೈನ್ ಡಿಪ್ರೆಷನ್ ಥರ ಆಗ್ಬೋದು, ಮತ್ತು ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ಮದು ಆಕ್ಟಿವಿಟೀಸ್ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಈ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂಥ ಕೆಲವು ಆರೋಗ್ಯ

0: ದ ಕಾಯಿಲೆಗಳನ್ನು ಕುರಿತು ಹೇಳಿದ್ರಿ. ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ.
1: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತು ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸನ್ನು ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫಲ್ಲಿ ಅದರದ್ದು ಆ್ಯಕ್ಷನ್ ಕಮ್ಮಿ. ಸೊ ಈ ರೇಂಜಿಂದ ಜಾಸ್ತಿ ಹೋದರೆ, ಸೊ 140 ಹೋಗಿ 200 ಆಯಿತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈ ಶುಗರ್ ಇರೋದು ಬ್ಲಡ್ಡಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತು ಅದರ ಲೈನಿಂಗ್ ದಪ್ಪಾಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೇಮ್ ಪೈಪ್ ದಪ್ಪ ಇದ್ದರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತು ಇನ್ನೊಂದು ಏನಂದರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣು ಮತ್ತು ಕಿಡ್ನಿದು ರಕ್ತನಾಳ ತುಂಬ ಚಿಕ್ಕದು. ಸೊ ಈ ಥರ ಹೈ ಶುಗರ್ ತುಂಬ ಸಮಯ ಇದ್ದರೆ, ರಕ್ತನಾಳ ಸ್ಮಾಲ್ ಆದರೆ ಅದಕ್ಕೆ ರಕ್ತ ಸಿಕ್ಕೋದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆ್ಯಕ್ಟಿವಿಟಿ ಉಂಟು, ಬಟ್ ನಾವು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತು ಇನ್ನೊಂದಂದರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಈಸ್ ವೆರಿ ಪ್ರಿವೆಂಟೇಬಲ್.
0: ಈಗ ಈ ಡಯಾಬಿಟೀಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದರೆ, ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡಲಿಕ್ಕೆ ಆಗುತ್ತಾ?
1: ಹಾಂ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ 60 ಬರೋದಂದರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ, ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದರೆ, ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸಿಗೆ ಬರ್ತಾ ಉಂಟು, 30 ಇಯರ್ಸಿಗೆ ಬರ್ತಾ ಉಂಟು, 20 ಇಯರ್ಸಿಗೆ ಬರ್ತಾ ಉಂಟು. ಇದು ಕಾರಣ ಏನಂದರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತು ಜನ್ರೇಷನ್ ಟು ಜನ್ರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತು ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತು ಪ್ರಾಬ್ಲಮ್ ಏನಂದರೆ, ಈಗ 60 ಬಂದರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ಬಂತು, ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಈಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜಲ್ಲಿ ಬರೋ ಶುಗರು ಈಸಿಲಿ ಮ್ಯಾನೇಜ್ ಮಾಡ್ಬೋದು.
0: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳಿರ್ತದ?
1: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂಥವ್ರಿಗೆ ಟೈಪ್ ಟು ಡಯಾಬಿಟಿಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
0: ಈ ಡಯಾಬಿಟಿಸನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ?
1: ಸಾಮಾನ್ಯವಾಗಿ ಈಗ ಡಯಾಬಿಟಿಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು

0: ಫುಡ್ಡನ್ನು ನಾವು ತಗೊಳ್ಬೇಕು. ಮತ್ತು ಸಿಂಪಲ್, ಈಗ ಕಾರ್ಬೋಹೈಡ್ರೇಟಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದರೆ ಶುಗರು, ರಿಫೈನ್ಡ್ ಶುಗರ್, ಅದು ಒಳ್ಳೆಯದಲ್ಲ. ವೆರೆಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ ಸರ್ ರೈಸ್ ಒಳ್ಳೆಯದಾ ಚಪಾತಿ ಒಳ್ಳೆಯದಾ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸಲ್ಲಿ ಆ್ಯಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. ಯು ಕೆ ಅಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ಥರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತು ಅದರ ಉದ್ದೇಶ ಏನಿರುತ್ತೆ?
0: ಹಾಂ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ನೊಂದೇನಂದರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ಅಪ್ ಥರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ನಾವು ಕೊಡೋ ಮೇನ್ ಕಾರಣ ಏನಂದರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1. ಟೈಪ್ 2 ನಾವು ಯೂಶಲಿ ಕೊಡೋದು ಎಲ್ಲಿ ಅಂದರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗುತ್ತೆ. ಒಂದು, ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ ಉಂಟು. ಡಿಫ್ಯೂಸ್ ಗಾಯ್ಟರ್ ಅಂದರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್, ನಿಮಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮಲ್ಲಿ ಏನಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತು T3. ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್. ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದರೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದರೆ, ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮಗೆ ಈ ಸಾಮಾನ್ಯವಾಗಿ ನೆಗಡಿ, ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ. ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನಿಂದಾಗಿ ನಮಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತು ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದು ಆಂಟಿಗೆ ಇದ್ದರೆ ನೀಸಿಗಿರ್ಬೋದು, ಅಥವಾ ಅಂದರೆ ಮಕ್ಕಳಿಗೆ ಬರಬೇಕಂತ ಇಲ್ಲ. ಸೊ ಇದರದ್ದು ರಿಸ್ಕ್ ಇರೋದು, ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ. ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸಲ್ಲಿ ನಮಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸಿಗೆ ಅಷ್ಟು ಉಪದ್ರ ಕೊಡೋದಿಲ್ಲ, ಅಂದರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸಲ್ಲಿ ಕೆಲವೊಮ್ಮೆ ಥೈರಾಯ್ಡಲ್ಲಿ, ಹೈಪರ್ ಥೈರಾಯ್ಡಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸಲ್ಲಿ ಜಾಸ್ತಿ. ಲೇಡೀಸಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್, ಸಿವಿಯರ್ ಆ ಥರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ

0: ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತು ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು ಆ್ಯಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ಟರೆ 60-80% ಪೇಷೆಂಟ್ಗೆ ಕ್ಯೂರ್, ಅಂದರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರಲ್ಲಿ ಒಂದು 20% ಪೇಷೆಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವ್ರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಒಂದು 30-40% ಪೇಷೆಂಟ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಟಲೆ ವರ್ಷ ಕಟ್ಟಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬೋದು, ಅಂದರೆ ಕಾಲು ದಪ್ಪಾಗೋದು, ಮುಖ ದಪ್ಪಾಗೋದು, ಹಾರ್ಟ್ ರೇಟ್ ಕಮ್ಮಿ ಆಗೋದು, ಅಥವಾ ತುಂಬ ಡ್ರೌಸಿ ಆಗೋದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಲೂಸ್ ಮೋಷನ್ ಆಗೋದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್, ಸಡನ್ ಬಿಡಬಾರ್ದು ಯಾವಾಗಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು, ಅಂದರೆ ಹೈಪೋಥೈರಾಯ್ಡಿಸಮ್ ಪೇಷೆಂಟಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗೋದು, ಸ್ವಲ್ಪ ದಪ್ಪ ಆಗೋದು, ಈ ಥರ ಪ್ರಾಬ್ಲಮ್ಗಳು ಬರ್ಬೋದು. ವೇರೆಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೇಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತು ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದೋ ಸ್ಕ್ರೀನಿಂಗ್ ಚೆಕ್ಕಿಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ಥರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲ ಪೇಷೆಂಟಿಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತೆ ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ, ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೆಯದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನು ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ, ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ, ಬಟ್ ಕಮ್ಮಿ ಲೆವೆಲ್. ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ಥರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಈ ಪೇಷೆಂಟ್ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ, ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ

0: ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ.
1: ಯೂಶಲಿ ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು ಬಿ ಎಂ ಐ ಅಂತ ಹೇಳ್ತೇವೆ. ಸೊ ಬಿ ಎಂ ಐ ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ ಪಿ ಸಿ ಓ ಡಿ ಅಂತ ಇದ್ದಾರೆ, ಅಂದ್ರೆ ಅವರ ಹೈಟಿಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ. ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡಲಿಕ್ಕೆ. ಸೊ ಅಂಥವರಿಗೆ ಡಯಾಬಿಟೀಸು ಬರುವ ಸಾಧ್ಯತೆ ಜಾಸ್ತಿ, ಪಿ ಸಿ ಓ ಡಿ ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
0: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂದ್ರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
1: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು ಓಸಿಪಿಲ್ಸ್ ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
0: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ, ಮತ್ತೆ ಯಾವ ರೀತಿಯಾದಂತ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
1: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು. ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
0: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
1: ಸೊ ಅಟ್ ಲೀಸ್ಟ್ 6 days ಪರ್ ವೀಕ್ ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದಂದ್ರೆ ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
0: ಡಾಕ್ಟರ್, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ, ಹೇಗೆ?
1: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆ ಲೈಫ್ ಲಾಂಗ್. ಈಗ ತುಂಬಾ ಜನ ಹೇಳ್ತಾರೆ, ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 months ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 years ಚಾನ್ಸಸ್ ಇರ್ತದೆ.
0: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗತ್ತೆ?
1: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರಬೇಕು. ಸೊ ಲ್ಯಾಬ್ಗೆ ಅಟ್ಲೀಸ್ಟ್ 3 months ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 month ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡೋದೇ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರಲಿ, ಲೋ ಶುಗರ್ ಇರಲಿ. ಮತ್ತೆ ನಾವು ಸಿಂಪ್ಟಮ್ಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು, ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲು ಇದೆಲ್ಲ ಚೆಕ್ ಮಾಡಿದ್ರೆ

0: ಒಳ್ಳೆಯದು.
1: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಕೇಳುಗರೆ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆಯಾಗಿದೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018ರಲ್ಲಿ ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019ರಲ್ಲಿ ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21ರಿಂದ 2024-25ನೇ ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನು ಒದಗಿಸುವಂತಹ

0: ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನು ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನು ವಿಶ್ವ ಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನು ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ ಎರಡು ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದರೆ ಆ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನು ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ. ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನು ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನು ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನು ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನು ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರೂ ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನು ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತೀ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ

0: ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ ಶೇಕಡಾ 15ರಷ್ಟು ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು ಶೇಕಡಾ 44ರಷ್ಟು ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ, ಹಾಗೂ ವಿದ್ಯುತ್ ಬೇಡಿಕೆಯು ಶೇಕಡಾ 80ರಷ್ಟು ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 660 ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್

0: ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೊಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು
5: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ
4: ಎಂಥ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು 2 ವರ್ಷದ ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
7: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಸ್ ಶಂಕರ್ ಅವರು ಹಾಡಿರುವ ಭಕ್ತಿಗೀತೆಗಳು ಮೊದಲಿಗೆ ಮೈಸೂರು ವಾಸುದೇವಾಚಾರ್ಯ ಅವರ ರಚನೆ ಗೋಕುಲ ನಿಲಯ ಕೃಪಾಲಯ

ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಎಸ್ ಶಂಕರ್ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9, ಮಂಗಳವಾರ ಬೆಳಿಗ್ಗೆ 11:30 12:30 ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಇನ್ನೊಂದು ಸಂಖ್ಯೆ 2

0: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಸ್ ಶಂಕರ್ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ ಬೆಳಿಗ್ಗೆ 11:30 12:30 ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಇನ್ನೊಂದು ಸಂಖ್ಯೆ 2222261, STD ಸಂಖ್ಯೆ 08, ಮೊಬೈಲ್ 8277038000. ನೀವು ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ ಬೆಳಿಗ್ಗೆ 11:30 to 12:30. ತಪ್ಪದೇ ಕರೆ ಮಾಡಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಕೋರಿ, ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಶಶಾಂಕ್ ಅವರ ರಚನೆಯನ್ನು ಹಾಡಿದ್ದಾರೆ ಸಿದ್ಧ ಶ್ರೀರಾಮ್. Love 360 ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಬಂಧುಗಳು, ಉಡುಪಿ ಪಂಟಕಲ್ಲಿನಿಂದ ಸದಾನಂದ ನಾಯಕ್. ಕೇಳಿ ನಿಮ್ಮೆಲ್ಲರಿಗಾಗಿ ಲವ್ 360 ಚಿತ್ರದ ಈ ಗೀತೆ.

ಅಯೋಗ್ಯ ಚಿತ್ರದ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು. ಪುತ್ತೂರು ಬೆಟ್ಟಂಪಾಡಿಯ ರಾಘವಮಣಿಯಣಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ. ವಿಜಯಪ್ರಕಾಶ್ ಹಾಗೂ ಪಲಕ್ ಮುಚ್ಚಲ್ ಅವರು ಹಾಡಿರುವ ಚೇತನ್ ಕುಮಾರ್ ಅವರ ಗೀತೆ ಇದು. ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಈ ಗೀತೆ ನಿಮಗಾಗಿ.

ಥಮನ್ ಎಸ್ ಅವರ ರಾಗ ಸಂಯೋಜನೆಯಲ್ಲಿ ಘೌಸ್ ಪೀರ್ ಅವರ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್. ಯುವರತ್ನ ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಸುಳ್ಯ ತಾಲೂಕು ಇಂದ್ರಾಜಯ್ಯ, ಲೋಕೇಶ್ ಆಚಾರ್ಯ, ಲೋಹಿತ್ ಆಚಾರ್ಯ, ಸೌಮ್ಯ ಲೋಹಿತ್, ಆರಾಧ್ಯ ಅಕ್ಷಜ್, ನಾರಾಯಣ ಆಚಾರ್ಯ, ಲೋಲಕ್ಷಿ ನಾರಾಯಣ, ಅನ್ವಿತ್, ಅದ್ವಿತ್ ಹಾಗೂ ಅಪ್ಪ ಅಮ್ಮ.

ಸತೀಶ್ ಬಾಬು ಅವರ ಸಂಗೀತದಲ್ಲೇ ಜಸ್ಟ್ ಲವ್ ಚಿತ್ರದ ಹಾಡು, ಸೂರಜ್ ಹಾಗೂ ನವೀನ್ ಧ್ವನಿಯಲ್ಲಿ ಮೂಡಿಬಂದಿರುವ ಕೆ ಸಿ ಕಿರಣ್ ಕುಮಾರ್ ಅವರ ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿ.

ಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕೊಳೂರು ಚಿನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷಾ ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ ಮಿಯ ಪದವು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಘೌಸ್ ಪೀರ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಮಿಸ್ಟರ್ ಆ್ಯಂಡ್ ಮಿಸ್ಸಿಸ್ ರಾಮಾಚಾರ್ಯ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಹಾಡಿಗಾಗಿ ಸಂದೇಶ ಕಳಿಸಿದವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

ಸಿದ್ ಶ್ರೀರಾಮ್ ಹಾಗೂ ಸುಪ್ರಿಯಾ ರಾಮ್ ಅವರು ಹಾಡಿರುವ ಲವ್ ಯು ರಚ್ಚು ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಎಸ್ ರಾಜ್. ಕೇಳಬೇಕೆಂದು ಅಪೇಕ್ಷೆ ಪಟ್ಟವರು ಕಾರ್ಕಳ ತಾಲೂಕು ಹಿರ್ಗಾನ ನೆಲ್ಲಿಕಟ್ಟೆಯ ರಮಾನಂದ, ಪವಿತ್ರ, ಆತ್ರೇಯ, ಆರಾಧ್ಯ ನಾಯಕ್, ಮಂಗಳೂರು ದೇರಳಕಟ್ಟೆಯಿಂದ ಸುಮಾ, ಅಗಸ್ತ್ಯ, ಅನಿಕೇತ್, ರುದ್ರೇಶ್ ಹಾಗೂ ಮನೆಯವರು.

0: Home Minister Amit Shah calls for close watch on financial and property transactions along international borders. CBSE to close Class 12 re-evaluation application window tonight. National award-winning Malayalam actor Saleem Kumar passes away in Kochi. IMD forecasts widespread rainfall across the country in the next 2 to 3 days. And in cricket, India declare first innings at 564 for 8 against Afghanistan in one-off test in New Chandigarh. And with that, we end the midday news.
1: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಕಿಶನ್ ಖನ್ನಯ್ಯ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಅಮಿತ್ ಕುಮಾರ್ ಹಾಗೂ ಸಾಧನಾ ಸರ್ಗಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಅನ್ವರ್ ಸಾಗರ್ ಅವರದು. ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

को देखा तूने हे माँ को देखा, नरगिस को देखा तूने नूतन को देखा।

ಕಥನಗಳನ್ನು ಇದುವರೆಗೆ ಕೇಳಿದಿರಿ. 2:40 ನಾಟಕ ಲೋಕಮುದ್ರಾ ಬಿತ್ತರವಾಗಲಿದೆ. ರಚನೆ ಡಾಕ್ಟರ್ ಬಿಆರ್ ಕವಿತಾ ರೈ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸರ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿನ್ನ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 kit ಇರುತ್ತೆ. 4 kit ಅಂದ್ರೆ ಅಟ್ ಎ ಟೈಮ್ 4 ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ. ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು, ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ಧ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು. ಈಗ ನಾವು

0: ಚಿತ್ತರಿಸಲಿರುವ ನಾಟಕ ಲೋಕಾಮುದ್ರಾ. ರಚನೆ ಡಾಕ್ಟರ್ ಬಿಆರ್ ಕವಿತಾ ರೈ. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಲೋಕಾಮುದ್ರಾ.
1: ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ,
1: ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ.
1: ಮಗಳಿ, ಎಲ್ಲಿರುವಿ? ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ,
1: ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ.
4: ತಂದೆಯವರ ಧ್ವನಿ! ಏನಾಶ್ಚರ್ಯ, ಅವರು ನನ್ನ ಹೆಸರು ಕೂಗುತ್ತಿದ್ದರೆ ಅದು ಲೋಕಾಮುದ್ರಾ, ಲೋಕಾಮುದ್ರಾ ಎಂದು ಪ್ರತಿಧ್ವನಿಸುತ್ತಿದೆಯಲ್ಲ.
1: ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ.
1: ಮಗಳೇ, ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ,
1: ಎಲ್ಲಿರುವೆ?
4: ಅದು ಲೋಕಾಮುದ್ರಾ, ಲೋಕಾಮುದ್ರಾ ಎಂದೇ ಕೇಳುತ್ತಿದೆ.
1: ಲೋಪಾಮುದ್ರಾ,
2: ಲೋಕಾಮುದ್ರಾ,
3: ಲೋಕಾಮುದ್ರಾ,
2: ಲೋಕಾಮುದ್ರಾ.
1: ಮಗಳೇ, ವಿಷ್ಣು ಮಾಯೆ, ಎಲ್ಲಿರುವೆ?
4: ಇದು ಎಲ್ಲಿರುವೆ ತಂದೆ?
1: ನಾನು ಹೆಸರು ಹಿಡಿದು ಕೂಗುತ್ತಾ ಇದ್ದರೂ ನನ್ನ ಕರೆಯನ್ನು ಕೇಳದಷ್ಟು ಮೈ ಮರವೆಯೇ ಮಗಳೇ?
4: ಕ್ಷಮಿಸು ತಂದೆ, ಇದು ಈ ಮುತ್ತಿನ ಹಾರವನ್ನು ಪೋಣಿಸುತ್ತಿದ್ದೆ. ಏನಾಶ್ಚರ್ಯ, ನನ್ನ ಹೆಸರು ಲೋಕಾಮುದ್ರಾ ಎಂದು ಕೇಳಿಸುತ್ತಿತ್ತಲ್ಲ, ಹಾಗಾಗಿ ಮೈ ಮರೆತೆ.
1: ಹಾಗಾದರೆ ನಾವು ನಿಂತಿರುವ ಸಮಯದ ಸುಳಿವು ನಿನಗೆ ಸಿಕ್ಕಿದೆ?
4: ಏನದು ತಂದೆ, ನಾವು ನಿಂತ ಸಮಯ? ಬಿಡಿಸಿ ಹೇಳಬಾರದೆ?
1: ಆಗಲಿ, ನನ್ನೊಡನೆ ಬಾ. ವಿಳಂಬಿಸದೆ ನಾವೊಂದು ಕಡೆ ಹೋಗಬೇಕಾಗಿದೆ.
4: ಅದೆಲ್ಲಿಗೆ ತಂದೆ, ಹೇಳಬಾರದೆ?
1: ಭೂಲೋಕಕ್ಕೆ.
4: ಭೂಲೋಕಕ್ಕೆ?

0: ಬ್ರಹ್ಮದೇವಾಯ ನಮಃ.
1: ಮಗನೇ, ಕವೇರ.
0: ತಂದೆ, ಬ್ರಹ್ಮದೇವ. ಧನ್ಯನಾದೆ ಪ್ರಭು.
1: ನಿನ್ನ ತಪಸ್ಸಿನ ಹಿಂದಿರುವ ಸಂಕಲ್ಪವನ್ನು ಅರಿತೇ ಬಂದವನು ನಾನು. ನಿನ್ನಿಚ್ಛೆ ನೆರವೇರುವುದು ಕವೇರ, ಎದ್ದೇಳು.
0: ಪ್ರಭು, ನನ್ನಿಚ್ಛೆಯನ್ನು ಅರಿತು ಬಂದೆಯಾ ತಂದೆ. ಧನ್ಯನಾದೆ ದೇವ, ಧನ್ಯನಾದೆ ಭಗವಂತ.
1: ನಿಜ, ನಿನ್ನಿಚ್ಛೆಯನ್ನು ಅರಿತೇ ಬಂದವನು ನಾನು. ಗೃಹಸ್ಥನಾಗದೆ ಸಂಸಾರಗೆಟ್ಟು ಓರ್ವ ಮಗಳಿಗಾಗಿ ಹಂಬಲಿಸುವ ನಿನಗಿದೋ, ನನ್ನ ಮಗಳನ್ನೇ ನೀಡಲು ಬಂದವನು.
2: ತಂದೆ, ಈ ನೆಲ ಅದೆಷ್ಟು ರಮ್ಯ ಮನೋಹರವಾಗಿದೆ. ಸ್ವರ್ಗಕ್ಕಿಂತಲೂ ಮಿಗಿಲು. ಸೆಲ ಚಿಮ್ಮೋ ಹಸಿ ಮಣ್ಣು, ಕರ್ಪೂರ ಗಟ್ಟಿದ ಹಾವಿಯೊಳಗಿನ ಹಸಿರು ಹೊದ್ದ ಈ ಬೆಟ್ಟ ಗುಡ್ಡ. ಓ, ಎತ್ತ ತಿರುಗಿದರು ದೇವಲೋಕಕ್ಕೆ ಗೆರೆ ದಾರಿ ಎಳೆವ ಚರಿ. ತೊರೆ ಮಂಜಿನ ಜಾಲರಿ ಹೊದಿಕೆಯೊಳಗಿನ ಶೀತಲ ಹವಿಗೆ ಮೈ ಪುಲಕಗೊಳ್ಳುತ್ತಿದೆ. ತರುಣತೆ ಹೂಗಳ ಕಂಪಿಗೆ ಮನಸ್ಸೋಲುತ್ತಿದೆ.
1: ಸ್ವರ್ಗದಲ್ಲಿ ಪಂಚಭೂತಗಳಿಗೆ ಕೆಲಸವಿಲ್ಲ, ಆದರೆ ಭೂಲೋಕ ಪಂಚಭೂತಗಳ ಕಲ್ಪನೆಯಿಂದಲೇ ಸಾಕಾರಗೊಂಡಿದೆ. ಭೂಲೋಕದ ಸ್ಪರ್ಶದ ಪುಳಕಕ್ಕೆ ಸೋಲದ ದೇವತೆಗಳಿಲ್ಲ.
2: ನಿಜ ತಂದೆ, ಈ ಚೆಲುವಿಗೆ ನನ್ನ ಕಣ್ಣಿನ ಹಸಿವು ಹಿಂಗದಾಗಿದೆ.
1: ಲೋಪಮುದ್ರಾ, ಇಲ್ಲಿ ಬಾ ಮಗಳೇ, ಇದೋ ನೋಡು.
2: ಏನು ತಂದೆ?
1: ಮಗಳು ಬೇಕೆಂದೇ ತಪ್ಪ

0: ಶಿಫಾರಸ್ಸು ಮಾಡಿದ ಕವೇರ ಮುನಿವರ್ಯ.
1: ಮುನಿವರ್ಯ, ನಿನಗಿದು ನನ್ನ ಪ್ರಣಾಮಗಳು.
2: ಮಗಳೇ, ನಿನಗೆ ಒಳಿತಾಗಲಿ.
0: ಲೋಪಾಮುದ್ರ, ಈ ಮುನಿ ಓರ್ವ ಮಗಳು ಬೇಕೆಂದು ನನ್ನಲ್ಲಿ ಪ್ರಾರ್ಥಿಸಿ ತಪಸ್ಸುಗೈದವನು. ಆತನ ಭಕ್ತಿಗೆ ಮೆಚ್ಚಿ ನನ್ನ ಮಗಳಾದ ನಿನ್ನನ್ನೇ ಕವೇರನ ಮಡಿಲಿಗೆ ಇಡುತ್ತಿದ್ದೇನೆ. ನೀನಿನ್ನು ಈ ಭೂಲೋಕದಲ್ಲೇ ನೆಲೆಸುವವಳು. ಈ ಕವೇರ ಮುನಿಯ ಮಗಳಾಗಿ, ಕಾವೇರಿಯಾಗಿ.
1: ನಾನು ನಿನ್ನ ಮಗಳೇ ಆದರೂ ನಿನ್ನ ಆಜ್ಞೆಯನ್ನು ಮೀರುವ ಶಕ್ತಿ ನನಗಿಲ್ಲದೆ ತಂದೆ. ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ಈ ಮುನಿವರಿಯರ ಮಗಳಾಗಿ ಭೂಲೋಕದಲ್ಲಿ ನೆಲೆಸಲು ನನ್ನ ಅಭ್ಯಂತರ ಇಲ್ಲವೆಂದೇ ತಿಳಿಯಿರಿ.
0: ಲೋಕಕ್ಕೆ ನಿಮ್ಮಿಂದ ಒಳಿತಾಗಲಿ, ನಿಮಗೀರುವರಿಗೂ ಮಂಗಳವಾಗಲಿ.
2: ಧನ್ಯೋಸ್ಮಿ, ಧನ್ಯೋಸ್ಮಿ.

0: ಮಗಳೇ.
1: ಅಪ್ಪ,
0: ಹೊರಗೆ ಬಿಸಿಲು ಬಲಿಯುತ್ತಿದೆ. ನಿನ್ನ ಪತಿ ಅಗಸ್ತ್ಯರು ನಿನಗಾಗಿ ಕಾಯುತ್ತಿದ್ದಾರೆ, ಹೊರಡುವುದಿಲ್ಲವೇ?
2: ಇದು ನಿಮಗೆ ಅನುಕೂಲವಾಗಲೆಂದು ನಿನ್ನೆ ಆಯ್ದು ತಂದ ಒಂದಿಷ್ಟು ಹಣ್ಣು ಹಂಪಲನ್ನು ಜೋಡಿಸುತ್ತಿರುವೆ. ನಿಮಗೆ ಬೇಕು ಬೇಡಗಳನ್ನು ಗಮನಿಸಲು ಬೇರೆ ಯಾರಿದ್ದಾರೆ ತಂದೆ?
0: ವೃದ್ಧಾಪ್ಯದ ಬಡತನದ ಅರಿವಿದ್ದೇ ಅಲ್ಲವೇ? ನಾನು ಬ್ರಹ್ಮದೇವನಲ್ಲಿ ಮಗಳನ್ನ ಬೇಡಿದ್ದು.
2: ಆದರೆ ಏನಾಯಿತು, ನಿಮಗೆಲ್ಲಿಯ ಸೌಭಾಗ್ಯ. ಮತ್ತೊಬ್ಬ ವೃದ್ಧನಾಗುವವನಿಗೆ ವಿವಾಹ ಮಾಡಿಸಿದಿರಿ.
0: ಹಾಗನ್ನದಿರು ಮಗಳೇ, ಅಗಸ್ತ್ಯರು ಮಹಾಋಷಿಗಳು, ನನಗೂ ಅವರಿಗೂ ಅದೆಲ್ಲಿಯ ಹೋಲಿಕೆ. ವಿಂಧ್ಯ ಬೆಳೆಯುವುದನ್ನು ತಡೆದು ಉತ್ತರ ದಕ್ಷಿಣದ ಪಥಗಳನ್ನು ಉಳಿಸಿದ ಮಹಾಸಂಕಲ್ಪದ ಪುರುಷರು.
2: ಹೌದು, ಋಷಿಗಳ ಸಂಕಲ್ಪದ ಸಾಮರ್ಥ್ಯಕ್ಕೆ ಅಂಜಿದಿರಿ ನೀವು.
0: ಹಾಗನ್ನದಿರು ಮಗಳೇ, ಎಂದೂ ಯಾರ ಬಳಿಯೂ ಏನನ್ನೂ ಬೇಡಿ ಅರಿವಿಲ್ಲದ ಅಗಸ್ತ್ಯರು ನಿನ್ನ ಮೆಚ್ಚಿ ವಿವಾಹದ ಪ್ರಸ್ತಾಪವನ್ನು ಮುಂದಿಟ್ಟಿದ್ದರು. ಇಲ್ಲವೆನ್ನದ ಆದೆ ನಾನು ಮಗಳೇ.
2: ಋಷಿಯ ಶಾಪಕ್ಕೆ ಬೆದರಿ ಮಾಡಿದ ಮದುವೆ ಎಂದು ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿದೆಯೇ ತಂದೆ?
0: ಇಲ್ಲ ಮಗಳೇ, ಅಗಸ್ತ್ಯರನ್ನು ಕೈ ಹಿಡಿದ ಕಾವೇರ ಮುನಿಯ ಮಗಳು ಕಾವೇರಿ ಎಂಬ ಈ ಹೆಮ್ಮೆ, ಇದೂ ಶಾಪದ ಅಂಜಿಕೆಗಿಂತಲೂ ಮಿಗಿಲು ಮಗಳೇ.
2: ಅಗಸ್ತ್ಯರ ಮೇಲಿನ ಅಭಿಮಾನದಿಂದ ಅಂಧರಾದಿರಿ. ಅದಕ್ಕೆ ನೀವು ತೆತ್ತ ಬೆಲೆ ಏನು ತಂದೆ?
3: ಅದೇ, ಇನ್ನೂ ಹೊರಟಿಲ್ಲವೇ ಕಾವೇರಿ? ಹೊತ್ತು ಏರಿದರೆ ಬ್ರಹ್ಮಗಿರಿಯನ್ನು ಏರುವುದು ನಿನಗೆ ಕಠಿಣ. ಕಳೆದ ಬಾರಿಯ ಬಿಸಿಲಿನ ಪಯಣ ನಿನ್ನನ್ನು ಸಾಕು ಸಾಕಾಗಿಸಿದೆ. ಈ ಹೆಂಗಸರೇ ಹಾಗೆ, ತವರೆಂದರೆ ಸಾಕು, ಎಂತಹ ಕಷ್ಟಗಳನ್ನೂ ಮರೆತು ಬಿಡುತ್ತಾರೆ.
2: ಮರೆತಿಲ್ಲ ಪ್ರಭು, ಎಲ್ಲವೂ ನೆನಪಿದೆ.
3: ಮತ್ತಿನ್ನೇಕೆ ವಿಳಂಬ? ನೀನಿನ್ನೂ ಪ್ರಯಾಣದ ನಿನ್ನ ಉತ್ತರೀಯವನ್ನೇ ಹೊದ್ದುಕೊಳ್ಳಲಿಲ್ಲವಲ್ಲ. ಮುಖದಲ್ಲಿ ಚಂದನದ ಕಾಂತಿಯಿಲ್ಲ, ನಿನ್ನ ಪ್ರೀತಿಯ ಸಾಗರದ ಮುತ್ತುಗಳ ಹಾರ ಕಾಣುತ್ತಿಲ್ಲ. ಇದೇನಿದು ಕಾವೇರಿ? ಋಷಿಪತ್ನಿಯಾದರೇನು, ಅಲಂಕಾರದಲ್ಲಿ ನೀನು ಎಂದೂ ಔದಾಸೀನ್ಯ ತೋರಿದವಳಲ್ಲ. ಆದರೆ ಇನ್ನೇನಾಯಿತು?
2: ಸ್ವಾಮಿ, ಪ್ರಯಾಣಕ್ಕೂ ಮುಂಚೆ ನನ್ನ ತಂದೆಯವರ ಸಮಕ್ಷಮದಲ್ಲಿ ನನಗೆ ನೀವೊಂದು ಮಾತು ಕೊಡಬೇಕು.
3: ಮಾತು? ಅದಾವ ಮಾತು?
2: ಹೌದು, ಮಾತು ಕೊಟ್ಟಿರಾದರೆ ಇದು ಈಗಲೇ ಹೊರಟೆ.
3: ನನ್ನಿಂದ ಭಾಷೆ ಆಣೆ ಪ್ರಮಾಣ ಮಾಡಿಸಿಕೊಳ್ಳುವಂಥದ್ದು ಏನಿದೆ? ಆಗಲಿ, ನಿನಗೆ ನಾನೇನು ಮಾತು ಕೊಡಬೇಕು ಹೇಳು, ಹೇಳು ಕಾವೇರಿ.
2: ಪ್ರಭು, ಆಣೆ ಎಂದರೆ ಬೇರೇನಲ್ಲ, ನನ್ನದೊಂದು ಸಣ್ಣ ಕೋರಿಕೆಯಷ್ಟೇ, ಅದನ್ನು ನೀವು ನಡೆಸಿಕೊಡುವಿರೆಂದು ಮಾತು ಕೊಡಬೇಕು.
3: ಆದರೆ ಅದೆಷ್ಟೋ ಶರತ್ಕಾಲಗಳಿಂದ ತನಗೆ ತಾನೇ ಬೆಳೆದು ಜಡಗಟ್ಟಿದ ಈ ಹುಲುಸಾದ ಒಣಕೂದಲಿಗೆ ಎಣ್ಣೆ ಪೂಸುವೆನೆಂಬುದಿನ ಕೋರಿಕೆಯಾದರೆ ನೀನು ತವರಿನಲ್ಲಿಯೇ ಉಳಿಯಬೇಕಾದೀತು ಲೋಪಾಮುದ್ರ. ನಿನ್ನ ಆ ಕೋರಿಕೆ ಈಡೇರಲಾರದು.
2: ಅದಲ್ಲ ಸ್ವಾಮಿ, ಇಂದು ನಾನು ಕೇಳುವುದೇನಿದ್ದರೂ ನನಗೆ ಸಂಬಂಧಿಸಿದ್ದೆ.
3: ಆಗಲಿ, ಅದೇನದು ಹೇಳು.
2: ಮುರಿವರ್ಯ,

0: ನೀವು ಸ್ವ ಅಧ್ಯಯನಕ್ಕಾಗಿಯೋ, ಯಜ್ಞ ಯಾಗಕ್ಕಾಗಿಯೋ, ತಪಸ್ಸಿಗಾಗಿಯೋ ಏನಾದರೊಂದು ಕಾರಣ ಮುಂದಿಟ್ಟುಕೊಂಡು ಇಹದ ಪರಿವೆಯನ್ನು ಮರೆತು ಬಿಡುತ್ತೀರಿ.
1: ಋಷಿ ನಾನು, ಲೋಕ ಕಲ್ಯಾಣಕ್ಕಾಗಿ ನಾನು ಅದನ್ನೆಲ್ಲ ಮಾಡಲೇಬೇಕು. ಸಂಸಾರದೊಳಗಿದ್ದು ಅದನ್ನು ಮೀರಿ ನಿಲ್ಲುವ ಬದುಕಲ್ಲವೇ ಋಷಿಗಳದ್ದು.
0: ಆದರೆ ಪ್ರಭು, ಬ್ರಹ್ಮಗಿರಿಯ ಬೋರಿಡುವ ಆ ಗಾಳಿ, ಬಿದಿರ ಮೆಳೆಗಳ ಆ ಅಬ್ಬರದ ಸುಯ್ಯಲು, ಹತ್ತಿರದಲ್ಲಿ ದಟ್ಟ ಕಾನನದಿಂದ ಮೊರೆಯುವ ಖಗ ಮೃಗಗಳ ಸದ್ದು, ಅಲ್ಲಿ ನನಗೆ ಏಕಾಂಗಿಯಾಗಿ ಇರಲು ಸಾಧ್ಯವಿಲ್ಲ ಪ್ರಭು.
1: ಹಾಗಾದರೆ ನೀನು ತವರಿನಲ್ಲೇ ನಿಲ್ಲುವವಳೆ?
0: ಇಲ್ಲ ದೇವ, ವಿವಾಹಿತಳಾದ ಹೆಣ್ಣಿಗೆ ತವರಿನಲ್ಲಿಯೇ ಉಳಿಯುವ ಭಾಗ್ಯವಾದರೂ ಎಲ್ಲಿಂದ ಬರಬೇಕು? ನನ್ನ ಕೋರಿಕೆ ಅದಲ್ಲ.
1: ಬ್ರಹ್ಮಗಿರಿಯ ವಾಸ ನಿನ್ನ ಮನಸ್ಸಿನ ಕ್ಷೋಭೆಯನ್ನು ಹೆಚ್ಚಿಸಿದೆ ಎಂದಾದ ಮೇಲೆ ಮತ್ತಿನ್ನೇನು ಕಾವೇರಿ?
0: ಹಾಗಲ್ಲ ಪ್ರಭು, ನಿಮ್ಮಂತೆಯೇ ನಾನು ಬ್ರಹ್ಮಗಿರಿಯ ಕಣ ಕಣದಲ್ಲೂ ಬೆರೆತವಳು. ಅಲ್ಲಿನ ಮರಗಳನ್ನು, ತರು ಗಿಡಗಳನ್ನು, ಬೆಟ್ಟ ಬೆಟ್ಟಗಳನ್ನು ಪ್ರೀತಿಸಿದವಳು. ಆದರೆ
1: ಪ್ರೀತಿ ಇರುವಲ್ಲಿ ಭೀತಿಗೆಲ್ಲಿಯ ಎಡೆ ಹೆಣ್ಣೆ? ಪ್ರೀತಿ ಇದ್ದರೆ ಸಾಕು, ಉಳಿದೆಲ್ಲವೂ ಸಹನೀಯವಲ್ಲವೇ?
0: ನೀವು ನನ್ನ ಬಳಿಯಲ್ಲಿ ಆಶ್ರಮದಲ್ಲಿ ಇರುವಾಗ ಎಲ್ಲವೂ ಚೆನ್ನ. ಆದರೆ ಒಂಟಿತನ ಇದೆಯಲ್ಲ ಸ್ವಾಮಿ ಪ್ರಭು, ಅದಕ್ಕೆ ಪ್ರೀತಿಯನ್ನು ಮೀರಿಸುವ ಭೀತಿಯ ಒಡಲಿದೆ. ನನ್ನಿಂದಾಗದು ಪ್ರಭು, ನಿಮ್ಮನ್ನು ಅಗಲಿ ಬ್ರಹ್ಮಗಿರಿಯ ಆ ಒಂಟಿ ಆಶ್ರಮದಲ್ಲಿ ಅಗ್ನಿ ನಂದದಂತೆ ಕಾಯುವ ಕಾಯುವಿಕೆ ಇದೆಯಲ್ಲ. ಏನಾದರಾಗಲಿ, ನಾನು ನಿಮ್ಮ ಜೊತೆಗಿರಲು ವಿವಾಹವಾದವಳು. ನೀವು ಸಹ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀವು ಎಲ್ಲಿಗೂ ಹೋಗಕೂಡದು. ನಾನು ಸದಾ ನಿಮ್ಮ ಬಳಿಯಲ್ಲೇ ಇರಬೇಕು. ನನ್ನನ್ನು ನೀವು ಹರಕ್ಷಣವೂ ತೊರೆಯುವುದಿಲ್ಲವೆಂದು ಮಾತು ಕೊಡಬೇಕು ಪ್ರಭು.
1: ಕಾವೇರಿ, ನಿನ್ನ ಕೋರಿಕೆಯಾದರೂ ಏನು? ತಪಸ್ವಿಗಳು, ನಾವು ಸಂಚಾರಿಗಳು, ಒಂದೇ ಕಡೆ ಧಿಮುರಂಗ ಎಂದು ಕುಳಿತು ಬಿಡುವುದು ತಪಸ್ಸಿನ ಕಾಲದಲ್ಲಿ ಅಷ್ಟೇ.
0: ಉಳಿದಂತೆ ಸಂಚಾರ ನಿಮಗೇನು? ಹಿಂಬಾಲಿಸುವ ಶಿಷ್ಯ ಸಮೂಹವಿದೆಯಲ್ಲ, ಅದಾಗದು ಪ್ರಭು. ನೀವು ಸಂಚಾರದಲ್ಲಿರಲಿ, ತಪಸ್ಸಿನಲ್ಲಿರಲಿ, ಯಜ್ಞ ಯಾಗಾದಿ ಸಮಯವೇ ಆಗಿರಲಿ, ನಾನು ನಿಮ್ಮ ಜೊತೆಗೇ ಇರುವ ಹಾಗೆ ನೀವು ಏನಾದರೂ ಒಂದು ನಿರ್ಣಯವನ್ನು ಕೈಗೊಳ್ಳಲೇಬೇಕು.
1: ಈ ಕೊಡಗಿನ ಹುಡುಗಿಯ ಸೌಂದರ್ಯದ ಮೋಹಕ್ಕೆ ಒಂದರೆ ಕ್ಷಣ ಮನಸೋತು ಕೈಗೊಂಡ ನಿರ್ಧಾರದ ಪರಿಣಾಮ ಇಷ್ಟೊಂದು ಭಾರಿ. ಆಗಲಿ ಕಾವೇರಿ, ಲೋಪಾಮುದ್ರಾ, ನಿನ್ನಿಚ್ಛೆಯಂತೆಯೇ ಆಗಲಿ. ನಾವು ಆಶ್ರಮವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಿನ್ನನ್ನು ನಮ್ಮ ಕಮಂಡಲದಲ್ಲಿ ನೀರಾಗಿ ಧರಿಸುತ್ತೆ. ಆಗ ನೀನು ಸದಾ ನನ್ನೊಂದಿಗೆ ಇರಬಹುದಲ್ಲ? ಅದಾಗದೆ
0: ಕಮಂಡಲದಲ್ಲಿ ನೀರಾಗಿ?
1: ನಿನ್ನ ಕೋರಿಕೆ ಈಡೇರಿಸಲು ನಮ್ಮ ಬಳಿ ಇರುವ ದಾರಿ ಇದೊಂದೇ. ಅಲ್ಲದೆ ನಮ್ಮ ತಪಶಕ್ತಿಯ ಪರಿಚಯ ಏನೆಂಬುದು ನಿನಗಾಗಲಿ ಹೆಣ್ಣೆ.
0: ಒಪ್ಪಿದೆ ಪ್ರಭು, ಹೆಣ್ಣಿಗೂ ನೀರಿಗೂ ಇರುವ ಅವಿನಾ ಸ್ವಭಾವ ನಿಮ್ಮ ತಪಶಕ್ತಿಗೆ ಅರಿವಿದೆ ಎಂಬುದ ಒಪ್ಪಿದೆ. ಪುರುಷ ಸಂಕಲ್ಪಕ್ಕೆ ತಿಳಿದಿದೆ ಹೆಣ್ಣು ನೀರಿನಂತೆ ಎಂಬುದು. ಯಾವ ಪಾತ್ರೆಗೆ ತುಂಬಿದರೂ ಅದೇ ಆಕಾರ, ಅದೇ ರೂಪ.
1: ನೀರೆಂದರೆ ಸಾಮಾನ್ಯವೇ ಕಾವೇರಿ? ಜೀವಜಲ, ಜೀವಜಲ.
0: ನಾನೆಲ್ಲಿ ಇಲ್ಲವೆಂದೆ ಸ್ವಾಮಿ? ನೀರೆಂದರೆ ಶಕ್ತಿ, ನೀರೆಂದರೆ ಕೆಚ್ಚು, ನೀರೆಂದರೆ ತೇಜಸ್ಸು.
1: ಹಾಗಾದರೆ ನಿನಗಿದು ಒಪ್ಪಿಗೆಯೇ?
0: ಈಗಲೇ ನಿಮ್ಮ ಕಮಂಡಲದೊಳಗಿನ ನೀರಾಗುವ ಆಸೆ.
1: ಹೇ ಕವೇರ ಮುನಿಯ ಪುತ್ರಿಯೇ, ಹೇ ಕೊಡಗಿನ ಕಾವೇರಿಯೇ, ಇದೋ ನಿನ್ನನ್ನು ಒಂದರಕ್ಷಣವೂ ಬಿಟ್ಟಿರಲಾರನೆಂದು ಆಣೆಯಿಟ್ಟು ಹೇಳುತ್ತೇನೆ.
2: ಅಗಸ್ತ್ಯರೇ, ತಾವು ಏನನ್ನ ಮಾಡುತ್ತಿದ್ದೀರಿ?
0: ನೀವು ಮಾತಿಗೆ ತಪ್ಪಿದರೆ?
1: ಮಾತಿಗೆ ತಪ್ಪುವವರು ಲೌಕಿಕರು, ತಪಸ್ವಿಗಳಲ್ಲ.
0: ಆದರೂ ಎಂದಾದರೂ ನೀವು ಮಾತಿಗೆ ತಪ್ಪಿದಿರಾದರೆ?
1: ಮಾತಿಗೆ ತಪ್ಪುವುದು? ಮಾತಿಗೆ ತಪ್ಪಿದರೆ ಕಾವೇರಿ,

0: ಮಗಳೇ ನಿಲ್ಲು ನಿಲ್ಲು, ಕಾವೇರಿ ನಿಲ್ಲು ನಿಲ್ಲು ಮಗಳೇ, ವೃದ್ಧ ನಾನು, ನಿನ್ನ ನಡೆಯ ಬಿರುಸನ್ನ ಹಿಂಬಾಲಿಸುವುದು ನನ್ನಿಂದ ಆಗದು ಮಗಳೇ, ತಡೆ.
1: ನನ್ನನ್ನು ಹಿಂಬಾಲಿಸುವ ಅಗತ್ಯವಾದರೂ ಏನಿತ್ತು ತಂದೆ? ಅಗಸ್ತ್ಯರನ್ನು ಕಂಡೆಯಲ್ಲವೇ ನಿಮ್ಮ ಈ ಬರವು? ನಿಮಗೆಲ್ಲ ತಿಳಿದ ಮೇಲೂ ನಿಶ್ಚಿಂತರಾಗಿ ಇರಬಾರದೇ?
0: ಇಲ್ಲ ಮಗಳೇ, ಆಶ್ರಮದಲ್ಲಿ ಅಗಸ್ತ್ಯರು ಮಂಕಾಗಿ ಕುಳಿತಿದ್ದರು. ಒಂದೂ ಮಾತು ಆಡದೆ ಅವರ ಶಿಷ್ಯರಲ್ಲಿ ಕೇಳಿದೆ, ನೀನು ಬ್ರಹ್ಮಗಿರಿಯನ್ನು ತೊರೆದು ಹೊರಟಿರುವೆ ಎಂದು ತಿಳಿಸಿದರು. ಆದದ್ದಾದರೂ ಏನು ಮಗಳೇ, ನೀನೇಕೆ ಆಶ್ರಮವನ್ನು ಅಗಸ್ತ್ಯರನ್ನು ತೊರೆದು ಹೊರಟೆ?
1: ಏನು ಆಗಬೇಕಾಗಿತ್ತು ಅದೇ ಆಗಿದೆ ತಂದೆ. ಮಾತಿಗೆ ತಪ್ಪಿದರು ಅಗಸ್ತ್ಯರು, ನಾನು ಹರಿಯುವುದು ಅನಿವಾರ್ಯವಾಗಿ ಬಿಟ್ಟಿತು. ನಿಮಗೆ ಗೊತ್ತೇ ಇದೆ, ನಿಮ್ಮ ಸಮಕ್ಷಮದಲ್ಲಿ ನಿಮ್ಮ ಅಳಿಯಂದಿರು ಕೊಟ್ಟ ಮಾತು ನನ್ನನ್ನು ಬಿಟ್ಟಿರಲಾರನೆಂಬ ಪ್ರಮಾಣವನ್ನು ಉಳಿಸಲಾರದೆ ಹೋದರು. ಯಾವ ಗಂಡನೇ ಆಗಲಿ ಹೆಂಡತಿಗೆ ಕೊಟ್ಟ ಮಾತನ್ನು ನಡೆಸಿದ ನಿದರ್ಶನಗಳಿವೆ ಲೋಕದಲ್ಲಿ.
0: ನಡೆದದ್ದಾದರೂ ಏನೆಂದು ಹೇಳಬಾರದೆ ಮಗಳೇ ಕಾವೇರಿ?
1: ನನ್ನನ್ನು ನೀರಾಗಿ ಕಮಂಡಲದೊಳಗೆ ಧರಿಸಿದರಷ್ಟೇ.
0: ಹೌದು, ಅದು ಸಂವತ್ಸರಗಳ ಹಿಂದಿನ ಘಟನೆ.
1: ಕಳೆದ ಹಗಲು
0: ಅದನ್ನೇ ನಾನು ಕೇಳುತ್ತಿರುವುದು. ಕಳೆದ ಹಗಲು ಆದದ್ದಾದರೂ ಏನು ಮಗಳೇ?
1: ಕಳೆದ ಹಗಲು ಇಡೀ ಬ್ರಹ್ಮಗಿರಿಯನ್ನೇ ಅಲುಗಾಡಿಸುವಂತೆ ಗಾಳಿಯು ಭೋರಿಡುತ್ತಿತ್ತು. ಆಶ್ರಮದ ಆಸುಪಾಸಿನಲ್ಲಿ ಅಗಸ್ತ್ಯರ ಸುಳಿವಿರಲಿಲ್ಲ. ಬಿರುಗಾಳಿಯ ಬೀಸು ರುಯ್ಯನೆ ಕಮಂಡಲವನ್ನು ಮಗುಚಿತ್ತು.
0: ಆಮೇಲೆ
1: ನಾನು ನೇರವಾಗಿ ತೀರ್ಥಕುಂಡಕ್ಕೆ ಜಿಗಿದೆ. ಅಗಸ್ತ್ಯರ ಶಿಷ್ಯನೋರ್ವ ಬಿರುಗಾಳಿಗೆ ಮುಖ ಕೊಟ್ಟು ನನ್ನನ್ನು ತಡೆಯುವ ವ್ಯರ್ಥ ಪ್ರಯತ್ನದಲ್ಲಿದ್ದ. ಆತನ ಕಣ್ಣು ತಪ್ಪಿಸಿ ತೀರ್ಥಕುಂಡದ ಬಲಭಾಗದ ಕಲ್ಲು ಬಂಡೆಯ ಕೆಳಗೆ ಗುಪ್ತಗಾಮಿನಿಯಾದೆ. ನಿಮಗೆ ಗೊತ್ತೇ ತಂದೆ, ಅಂದು ಅಗಸ್ತ್ಯರು ತನ್ನ ಕಮಂಡಲದೊಳಗೆ ನೀರಾಗಿ ಧರಿಸಿದಾಗಲೇ ನನ್ನ ಧರ್ಮ ನಿಶ್ಚಯವಾಗಿ ಬಿಟ್ಟಿತ್ತು.
0: ಏನಾದರೂ ಇರಲಿ, ವಿವಾಹಿತೆ ನೀನು, ಎಲ್ಲಕ್ಕಿಂತ ಮೊದಲು ನೀನು ಪಾಲಿಸಬೇಕಾದ ಧರ್ಮ ಸತಿಧರ್ಮ. ಇರಲಿ, ಕಳೆದುದರ ಬಗ್ಗೆ ಚಿಂತೆ ಚರ್ಚೆಗೆ ಇದು ಸಮಯವಲ್ಲ ಮಗಳೇ. ನಾನು ನಿನ್ನ ಜೊತೆಗೆ ಬರುತ್ತೇನೆ, ಅಗಸ್ತ್ಯರಲ್ಲಿ ಕ್ಷಮೆ ಕೇಳುತ್ತೇನೆ. ಇನ್ನೂ ಕಾಲ ಮಿಂಚಿಲ್ಲ, ಆಶ್ರಮಕ್ಕೆ ಹಿಂದಿರುಗಿ ಹೋಗು ಕಾವೇರಿ, ಹೋಗುವ.
1: ನೀವು ಹೇಳುವ ಧರ್ಮವೆಂದರೆ ಅದೊಂದು ವಂಚನೆ, ಸತಿ ಧರ್ಮವೆಂದರೆ ತಿರಸ್ಕಾರ ನನಗೆ. ಅಸಹಾಯಕ ಹೆಣ್ಣನ್ನು ಜೀವಂತವಾಗಿ ಕತ್ತರಿಸುತ್ತಿದೆ ನೀವು ಹೇಳುವ ಸತಿ ಧರ್ಮ. ಅದಕ್ಕೆ ಪತಿಯ ಸೇವೆ ಎಂಬ ಮೃತ್ಯು ಮಂತ್ರ ಬೇರೆ.
0: ಬೇಡ ಬೇಡ, ಬಿಡು ಬಿಡು ಬಿಡು, ಅನಿಷ್ಟವನ್ನೆಂದು ನುಡಿಯದಿರು ಮಗಳೇ ಕಾವೇರಿ.
1: ಪತಿಯ ಸೇವೆಯಲ್ಲಿದ್ದ ನನಗೆ ತಿಳಿಯದೇ ಇದ್ದುದಾದರೂ ಯಾವುದಿತ್ತು? ಅಗಸ್ತ್ಯರ ನಿತ್ಯ ಬದುಕಿನ ಚಿಕ್ಕ ಚಿಕ್ಕ ವಿವರಗಳು ನನಗೆ ತಿಳಿದಿತ್ತು. ಪತಿಯ ಜೀವನದಲ್ಲಿ ಅಡಗಿದ್ದ ಪ್ರತಿಯೊಂದು ಮೂಲೆಯನ್ನು ಹೊಕ್ಕು ನೋಡಿದ್ದೆ ನಾನು. ತಪಸ್ವಿಗಳ ಜೀವನದ ಕಠೋರ ಆಚರಣೆಯಲ್ಲಿ ಆತನ ಅರ್ಧಾಂಗಿ ನಾನು ಭಾಗವಾಗಿದ್ದೆ. ಭಾಗಿಯಾಗಲೇಬೇಕಿತ್ತಲ್ಲ, ಸತೀಧರ್ಮ. ಪತಿಯ ಜೊತೆ ಜೊತೆಗೆ ಹಾಕಿದ ಹೆಜ್ಜೆಯಲ್ಲ ಅದು, ಅವರನ್ನು ಅನುಸರಿಸಿದ್ದು. ಅಂಧನನ್ನು ಅನುಸರಿಸುವ ಪೂರ್ಣ ದೃಷ್ಟಿವಂತಳ ಅನುಸರಣೆ ಅದು.
0: ಅಷ್ಟು ಅನುಸರಣೆ ಇರುವವಳಿಗೆ ಈಗ ಅದೇನಾಯಿತೋ? ದಾಂಪತ್ಯವೆಂಬುದೇನು ಮಕ್ಕಳಾಟಿಕೆಯ ಮಗಳೇ? ಒಂದು ಕ್ಷುಲ್ಲಕ ಕಾರಣಕ್ಕೆ ಪತಿಯನ್ನು ತೊರೆದು ಬರುವುದೆಂದರೆ
1: ಪರ್ವತದ ಮನಸ್ಸನ್ನೇ ಓದಿದ

0: ಆ ತಪಸ್ವಿಯ ಪತ್ನಿಯಲ್ಲವೇ ನಾನು. ಸನ್ಯಾಸಿಯಂತೆ ಬದುಕಬೇಕೆಂಬುದರ ನಿರ್ಧಾರ ತಂದೆಯಾದ ನೀವು ನನ್ನ ಕೈಯನ್ನು ಅಗಸ್ತ್ಯರ ಕೈಯ ಮೇಲಿಟ್ಟಾಗಲೇ ನಿರ್ಣಯವಾಗಿ ಬಿಟ್ಟಿತ್ತು. ಹೆಂಡತನದ ಮೊದಲ ಸನ್ನೆಯಲ್ಲೇ ಸನ್ಯಾಸದ ಆ ನಿರ್ಣಯವನ್ನು ವಿಧಿ ಎಂಬಂತೆ ಒಪ್ಪಿಕೊಂಡಿದ್ದೆ. ಯೌವನದ ಪ್ರಥಮ ಆವೇಶದ ಬೆಂಕಿ ಸಣ್ಣಗೆ ಕಾವು ಕೂಡಿಸುತ್ತಿರುವಾಗಲೇ ನಿಷ್ಠುರಳಾಗಿ ನನಗಾಗಿಯೇ ಸಾತ್ವಿಕ ವಿರಕ್ತ ಜೀವನದ ಆದರ್ಶ ರೂಪವೊಂದನ್ನು ಕಟ್ಟಿಕೊಂಡಿದ್ದೆ. ಹಾಗೆ ನೋಡಿದರೆ ಅಪಾಯಕಾರಿ ಇಂದ್ರಿಯ ಜ್ವಾಲೆಗಳನ್ನು ಉದಾತ್ತಗೊಳಿಸಿ ಅವನ್ನು ತ್ಯಾಗದ ಪವಿತ್ರ ಜ್ವಾಲೆಗಳಾಗಿ ಪರಿವರ್ತಿಸಬಲ್ಲ ಶಕ್ತಿ ನನಗಿಂತಲೂ ಉನ್ನತಿಕೆಯಲ್ಲಿದ್ದ ನೀವು ಮೆಚ್ಚಿದ ನಿಮ್ಮ ಪ್ರಿಯ ತಪಸ್ವಿ ನಿಮ್ಮ ಅಳಿಯ ಅಗಸ್ತ್ಯರಲ್ಲಿತ್ತು.
1: ಮತ್ತಿನ್ನೇನಾಗಬೇಕು ಕಾವೇರಿ?
0: ಗಂಡ ಹೆಂಡಿನ ಸ್ವಭಾವ ಎಷ್ಟು ವಿರುದ್ಧವಾದದ್ದು. ನಾನು ನನ್ನ ಗಂಡನಿಗೆ ಸಂಪೂರ್ಣ ತದ್ವಿರುದ್ಧಳಾಗಿದ್ದೆ. ಇದು ನಿಧಾನವಾಗಿ ಆತನ ಜೊತೆಗೆ ಆತನೇ ಆಗಬೇಕೆಂದು ಬದುಕುತ್ತಿದ್ದಾಗ ನನ್ನ ಅರಿವಿಗೆ ಬಂತು. ಸತಿಪತಿಗಳು ನಾವು ಇಬ್ಬರನ್ನು ಒಂದಾಗಿ ಬೆಸೆಯಲು ನಮ್ಮೊಳಗಿನ ಭಿನ್ನತೆ ವೈರುಧ್ಯಗಳನ್ನು ಕೂಡಿಸಲು ಕೇವಲ ಪ್ರೀತಿ ಪ್ರಾಮಾಣಿಕ ಶ್ರದ್ಧೆ ಸಾಕೆಂದು ತಿಳಿದಿದ್ದೆ ನಾನು. ಆದರೆ ಅಗಸ್ತ್ಯರು ಅವರು ಅದೆಷ್ಟು ಕಠೋರವಾಗಿದ್ದರು, ಹಠಮಾರಿಯಾಗಿದ್ದರು, ಅದೆಷ್ಟು ನಿರ್ದಯ. ವೇದ ಆಗಮ ತರ್ಕ ಪಾರಮಾರ್ಥ ಶಾಸ್ತ್ರ ತಪಸ್ಸು ಹೆಚ್ಚೆಂದರೆ ಆ ಶಿಷ್ಯವನಂದ. ಆದರೆ ನಾನು ಬ್ರಹ್ಮಗಿರಿಯ ಪ್ರಕೃತಿಯ ಐಭೋಗದಲ್ಲಿ ಹಕ್ಕಿಯಂತ ನನ್ನ ವಿಹಾರ ಅವರಿಗೆ ಅಪರಿಚಿತವಾಗಿತ್ತು, ಅಪ್ರಿಯವಾಗಿತ್ತು. ನನ್ನ ಯಾವುದೇ ಗುರಿ ಇಲ್ಲದ ಕನಸಿನಲ್ಲಿ ಎಂಬಂಥ ತಿರುಗಾಟ ಪತಿಯಾದ ಆ ತಪಸ್ಸಿಗೆ ಅರ್ಥವಾಗಲೇ ಇಲ್ಲ. ದರ್ಬೆ ಬಿಟ್ಟು ಹಾವಸೆಯ ಹಾಸಿಗೆಯಲ್ಲಿ ನಾನು ಮಲಗುವುದು ಅವರಿಗೆ ಸಹ್ಯವಾಗುತ್ತಿರಲಿಲ್ಲ. ಅದಕ್ಕೆ ಅಲ್ಲವೇ ಅವರು ಕಮಂಡಲದ ನೀರಾಗಿ ನನ್ನನ್ನು ಧರಿಸಿದ್ದು. ಕಮಂಡಲದ ನೀರಿಗಲ್ಲದೆ ಮತ್ಯಾವುದಕ್ಕೆ ತಿಳಿಯಬೇಕು ತಂದೆ? ಹರಿಯುವ ಸುಖವೇನು ಎಂಬುದು. ನೀರಿಗೆ ಹರಿಯುವ ಒಂದು ಬಿಡುಗಡೆ, ಒಂದು ಚೇತರಿಕೆ. ಹರಿವಿಗೆ ನೀರಿನ ನಂಬಿಕೆ, ಅದರ ಜೀವನ.
1: ಅದು ನಿನ್ನ ಇಚ್ಛೆ, ನೀನು ಕೇಳಿದ ಆಣೆ ಮಾತಿನ ಫಲ. ನಡೆಸಿಕೊಡಲು ಬೇರೆ ಯಾವ ಹಾದಿ ಇತ್ತು ಅವರಿಗೆ? ಹೇಳು ಹೇಳು ಮಗಳೇ.
0: ನನ್ನನ್ನು ಅರಕ್ಷಣವು ಅಗಲಿರಬಾರದು ಎಂದು ಆಣೆ ಮಾತು ಕೇಳಿದ್ದೆ ನಾನು. ನಿಜ ನಿಜ ತಂದೆ, ನಿಜ. ಹಾಗೆಂದು ಕಮಂಡಲದಲ್ಲಿ ನೀರಾಗಿಸಿ ಬಿಡುವುದೇ? ಅದು ಅದು ಮೇಧಾವಿ ಮುನಿಯೋರುವ ತೋರುವ ತಾತ್ಸಾರವಾಗಿ ಮುನಿಗಳಾದ ನಿಮಗಾದರೂ ಕಾಣದೆ ತಂದೆ?
1: ಇಲ್ಲ ಕಾವೇರಿ, ಇಲ್ಲ. ಮತ್ತಿನ್ನೇನು ಮಾಡಲು ಸಾಧ್ಯವಿತ್ತವರಿಗೆ? ಓ, ಅಂದು ಅಗಸ್ತ್ಯರು ಅನುಭವಿಸಿದ ಅಸಹಾಯಕತೆ ನನ್ನ ಕಣ್ಣಿಗೆ ಕಟ್ಟಿದಂತಿದೆ.
0: ಹೌದು ತಂದೆ, ಹೌದು. ನನ್ನ ಪತಿದೇವರ ಅಸಹಾಯಕತೆ, ಮಗಳನ್ನು ಕೊಟ್ಟ ಮಾವ ನಿಮಗಲ್ಲದೆ ಮತ್ಯಾರಿಗೆ ಅರಿವಾದಿತು? ನೀವು ಅವರಂತೆ ಋಷಿ ಮುನಿಗಳಲ್ಲವೇ. ನನ್ನ ಮಾತನ್ನು ನಡೆಸಿಕೊಡಲು ಅವರ ಬಳಿ ಇದ್ದುದಾದರೂ ಏನು? ಒಂದು ಕೌಪೀನ ಹೆಚ್ಚೆಂದರೆ ಒಂದು ಕಮಂಡಲ, ಅದಕ್ಕಿಂತ ಅಧಿಕ ಸಂಪತ್ತು ಏನಿತ್ತವರಲ್ಲಿ? ನನ್ನ ಪತಿದೇವರು ನನ್ನನ್ನು ನೀರಾಗಿ ರೂಪಿಸಿದರಲ್ಲ ತಂದೆ, ಅಂದೇ ನನ್ನ ದಾರಿ ನಿಶ್ಚಯವಾಗಿ ಬಿಟ್ಟಿತ್ತು. ನನ್ನ ಮುಂದಿನ ಗುರಿ ನಿಚ್ಚಳವಾಗಿ ಕಾಣುತ್ತಿದೆ.
1: ಗುರಿ ಅದಾವುದು?
0: ನಿಮಗರಿವಿದೆಯೇ ತಂದೆ, ನಾನೀ ಲೋಕಕ್ಕೆ ಬರುವ ಮೊದಲು ಪಿತನಾದ ಬ್ರಹ್ಮದೇವ ಲೋಪಾಮುದ್ರಾ ಎಂದು ಹೆಸರಿಡಿದು ಕೂಗಿದರೆ ಆ ಧ್ವನಿ ಲೋಕಾಮುದ್ರಾ ಲೋಕಾಮುದ್ರಾ ಎಂಬಂತೆ ಪ್ರತಿಧ್ವನಿಸಿ ನನಗೆ ಕೇಳುತ್ತಿತ್ತು. ನಿಜ ನಿಜ, ನೀರಾಗಿ ಹರಿಯುವ ಲೋಕಾಮುದ್ರಾ, ಲೋಕ ಕಲ್ಯಾಣವೇ ಗುರಿಯಾಗಿ ಹರಿಯುವ ಲೋಕಾಮುದ್ರಾ, ಕವೇರ ಮುನಿಯ ಮಗಳು ಕಾವೇರಿಯಾಗಿ ಹರಿಯುವ ಲೋಕಾಮುದ್ರಾ.
1: ಓ, ನೀನು ಮಗಳೇ ಕಾವೇರಿ, ನೀನು ನನ್ನನ್ನ ಒಪ್ಪಿಸುತ್ತಿರುವುದಾದರೂ ಹೇಗೆ? ಅಯ್ಯೋ ಅಯ್ಯೋ.

0: ಸಂತೈಸಿಕೋ ತಂದೆ, ಸಂತೈಸಿಕೋ. ನಾನೇನು ಹೇಳಲಿ, ನದಿಯೇ ನನ್ನ ಹಾದಿ, ಸಮುದ್ರವೇ ನನ್ನ ಗುರಿ. ನನ್ನನ್ನು ಮುಕ್ತ ಮನಸ್ಸಿನಿಂದ ಮುನ್ನಡೆಸಬಾರದೆ, ಹೊರಟು ನಿಂತ ನನ್ನ ಹಾದಿಗೆ ಹರಸಬಾರದೇ ತಂದೆ?
1: ನಿನ್ನೀ ನಿರ್ಧಾರ ಬದಲಾಗದೆ ಕಾವೇರಿ,
0: ಹೆಣ್ಣಿನ ಅಸ್ತಿತ್ವಕ್ಕಿರುವ ಅರ್ಥ ಮತ್ತು ಇಂಥ ಅರ್ಥಕ್ಕಾಗಿ ಹೆಣ್ಣಿನ ಹುಟುಕಾಟ ಇದು. ಇದು ನದಿಯಾಗಿ ನನ್ನ ಹರಿವಿಕೆಯ ಉದ್ದೇಶ. ತಂದೆ, ನಿಮ್ಮ ಕಾಲಿಗೆ ಎರಗುತ್ತೇನೆ.
1: ಮಗಳೇ,
0: ಲೋಕ ಕಲ್ಯಾಣದ ಹಾದಿ ನಿಶ್ಚಲವಾಗಿದೆ, ನಿರಂತರವಾಗಿದೆ. ನನ್ನನ್ನು ಹರಸಿ ಕಳುಹಿಸಿಕೊಡಿ ತಂದೆ.
1: ಮಗು ಕಾವೇರಿ, ನೀನು ಹೀಗೆ ಹಠಕ್ಕೆ ಬಿದ್ದೆಯಾದರೆ ನಾನೇನು ಹೇಳಲು ಶಕ್ತನಿದ್ದೇನೆ? ಮಗಳೇ, ಒಳಿತಾಗಲಿ ಕಾವೇರಿ, ಲೋಕಕ್ಕೆ ನಿನ್ನಿಂದ ಕಲ್ಯಾಣವಾಗಲಿ.

0: ನಿಲ್ಲು ಕಾವೇರಿ, ನಿಲ್ಲು ನಿಲ್ಲು ಕಾವೇರಿ. ನಿನ್ನ ಪತಿಯಾದ ನನಗೊಂದು ಮಾತು ಹೇಳದೆ ಬ್ರಹ್ಮಗಿರಿಯ ನಿನ್ನ ಆಶ್ರಮವನ್ನು ತೊರೆದು ಹೋಗುವುದು ತರವಲ್ಲ. ಇಂದು ಕೂಡ ನಿನ್ನ ಮುಖದಲ್ಲಿ ಚಳಿ ಹಿಡಿಸುವ ಮುಗುಳ್ನಗೆ ಚಂದಿರನ ಹಾಗೆ ತೂಗುತ್ತಿದೆ. ನಿನ್ನ ಮನೆ ಗಂಡ ಸರ್ವಸ್ವವನ್ನು ತೊರೆದಾಗಲೂ ಮುಖದಲ್ಲಿ ಬೆಳದಿಂಗಳಂತೆ ಕಂಪಿಸುವ ನಿನ್ನ ಮಾದಕ ಮುಗುಳು ನಗೆ. ಛೀ, ಎಂತಹ ಹೆಣ್ಣು ನೀನು! ಗಂಡನ ಪರಿಸ್ಥಿತಿಯನ್ನು ಯೋಚಿಸಲು ಆಗದಷ್ಟು ಮೂರ್ಖಳೆ ನೀನು. ನಿನ್ನದಾದ ಎಲ್ಲವನ್ನು ತೊರೆಯುವುದು ಸರಿಯೇ ಕಾವೇರಿ?
1: ಇಲ್ಲ ಮುನಿವರ್ಯ, ನನ್ನನ್ನು ಮೊದಲು ಅಗಲಿದವರು, ಮಾತಿಗೆ ತಪ್ಪಿದವರು ನೀವು. ಹೆಣ್ಣನ್ನು ಆವರಿಸಿರುವ ಗಂಡ, ಮನೆ, ಸಂಸಾರವೆಂಬುದೆಲ್ಲ ಅದೆಂಥ ದೊಡ್ಡ ಭ್ರಮೆಗಳು! ಇದುವರೆಗೆ ನಾನು ಎಂಥ ಹುಸಿ ಆತ್ಮ ಸಂತೃಪ್ತಿಯಲ್ಲಿದ್ದೆ ಎನ್ನುವುದು ನಾನು ಕಮಂಡಲದಿಂದ ಮಗುಚಿಕೊಂಡಾಗಲೇ ಗೊತ್ತಾಗಿಬಿಟ್ಟಿತು. ನನ್ನೊಳಗಿನ ಶುಷ್ಕ ಮನಃಶಾಂತಿ ಕಳಚಿ ಬಿದ್ದವು ಮುನಿವರ್ಯ.
0: ಮನೆಯನ್ನು ತೊರೆದ ನೀನು ಸ್ಥಿಮಿತವನ್ನೇ ಕಳೆದುಕೊಂಡಿರುವೆ. ನಿನ್ನೊಳಗೆ ಹುದುಗಿರುವ ಮಾತುಗಳನ್ನು ಹೇಳಿಬಿಡು. ನಿರಾಳವಾಗಿ ಮತ್ತೆ ಯೋಚಿಸುವ ಹೇಳು ಕಾವೇರಿ, ಹೇಳು.
1: ಬ್ರಹ್ಮಗಿರಿಯಲ್ಲಿನ ಕಮಂಡಲದೊಳಗಿನ ಬದುಕು ಇದೆಯಲ್ಲ, ಅದು ಜೀವನದ ಸಮಸ್ತ ಕರಾಳ ದುಃಖ ದುಮ್ಮಾನಗಳನ್ನು ನನಗೆ ಪರಿಚಯಿಸಿದವು. ಬಂಧಿಯಾದ ಸತಿಯ ಬದುಕಿನ ಏಕತಾನತೆ, ನಿರರ್ಥಕತೆಗಳು ನೋಡುವವರ ಕಣ್ಣಿಗೆ ಕಾಣಲಾರವು, ಮನಸ್ಸನ್ನು ತಟ್ಟಲಾರವು.
0: ಬಂಧಿಯಾದ ಸತಿಯ ಬದುಕು ಇದೇನಿದು ಕಾವೇರಿ? ಮೈ ಮೇಲೆ ಎಚ್ಚರವಿದ್ದಷ್ಟೇ ನೀನು ಹೇಳುತ್ತಿರುವುದು.
1: ಹೌದು ಮುನಿವರ್ಯ, ಆದರೆ ಗೃಹಿಣಿಯ ಸಂಕೋಲೆಯ ಬಂಧಿ ಜೀವನವನ್ನು ಅನುಭವಿಸುವ ಹೆಣ್ಣುಗಳಿಗೆ ಅದು ಅವರೊಳಗೆ ನಡುಕ ಹುಟ್ಟಿಸುವಷ್ಟು ಸ್ಪಷ್ಟವಾಗಿ ತೋರುತ್ತಿದೆ. ನನ್ನಿಂದ ಈ ಲೋಕಕ್ಕೆ ಏನಾದರೂ ಒಳಿತಾಗುವುದಾದರೆ ನಾನೆಷ್ಟು ಸುಖಿಯಾಗಿರುತ್ತಿದೆ ಎಂದು ವ್ಯಸನದೊಳಗಿದ್ದೆ. ಆಗ ನನಗೆ ಸಿಕ್ಕ ಈ ಬಿಡುಗಡೆ ಇದೆಯಲ್ಲ.
0: ಛೀ ಹೆಂಡೆ, ಸಂಸಾರದೊಳಗೆ ಇರುವ ಹೆಣ್ಣು ಗೃಹಿಣಿಯಾದವಳು ಹೀಗೆ ನಿನ್ನಂತೆ ಬಂಧಿ ಬಿಡುಗಡೆ ಎಂದು ಆಡಬಹುದೇ?
1: ನಿಜ, ಅರಿಯದ ಹೆಣ್ಣಿಗೆ ಅದು ಸಂಸಾರ. ಸಂಸಾರವೆಂಬುದೇ ಅವಳ ಕಣ್ಣಿಗೆ ಪಟ್ಟಿ. ಆದರೆ ಇದು ಈ ಕಣ್ಣುಗಳ ಪಟ್ಟಿ ನೀನು ನನ್ನನ್ನು ನೀರು ಮಾಡಿದಾಗಲೇ ಕರಗಿದೆ. ನನಗೆ ಎಲ್ಲವೂ ಕಾಣುತ್ತಿದೆ ಮುನಿವರ್ಯ.
0: ಮಿಥ್ಯೆಯನ್ನು ಆರೋಪಿಸಿಕೊಂಡು ನೋಡುತ್ತಿವೆ ನಿನ್ನ ಕಣ್ಣುಗಳು.
1: ಇಲ್ಲ ಮುನಿವರ್ಯ, ಇಲ್ಲ. ಕಣ್ಣು ಕಿವಿಗಳಿಗೆ ನಿಲುಕದ ಬಿಡುಗಡೆ ಇದು, ವಿಚಾರದ ಅರಿವಿನಾಚೆಯ ಬಿಡುಗಡೆ ಇದು. ಇನ್ನು ನನಗಿರುವ ಜೀವನ ಒಂದೇ ಮುನಿವರ್ಯ, ಅದು ನದಿಯಾಗಿ.
0: ಅದಾಗದು, ಅದಾಗದು ಕಾವೇರಿ. ನೀನು ನನ್ನನ್ನು ಬಿಟ್ಟು ಹೋಗಕೂಡದು.
1: ನೋಡಿದ ಕೂಡಲೇ ವ್ಯಕ್ತಿಗಳ ಸ್ವಭಾವವನ್ನು ಅವರ ಭಾಗ್ಯವನ್ನು ಗುರುತಿಸುವ ಋಷಿವರ್ಯರು ನೀವು. ನದಿಯಾಗಿ ಹರಿಯುವ ಭಾಗ್ಯ ನನ್ನದು. ಅಲ್ಲದೆ ಮಾತಿಗೆ ತಪ್ಪಿದ ನಿಮ್ಮೊಡನೆ ನಾನಿನ್ನು ಮರಳಲಾರೆ. ನನ್ನ ನಿಶ್ಚಯವನ್ನು ಬೆಂಬಲಿಸುವುದರಲ್ಲಿ ನಮ್ಮಿಬ್ಬರ

0: ಒಳಿತು ಅಡಗಿದ ಮುನಿವರಿಯ, ಲೋಕ ಕಲ್ಯಾಣವೇ ನನ್ನ ಗುರಿ.
1: ಲೋಕ ಕಲ್ಯಾಣದ ಚಿಂತೆ ಋಷಿಗಳಾದ ನಮಗೆ ಮೀಸಲು, ಅವರ ಪತ್ನಿಯರಿಗಲ್ಲ. ನಮ್ಮ ತಪಸ್ಸು ನೀನು ಹೇಳುವ ಲೋಕ ಕಲ್ಯಾಣಕ್ಕಾಗಿಯೇ. ನಮ್ಮ ತಪಶಕ್ತಿಯ ಮೇಲೆ ನಮಗೆ ನಂಬಿಕೆ ಇದೆ. ಆದರೆ ಲೋಪಾಮುದ್ರ, ನಮ್ಮನ್ನು ತೊರೆದು ಹೋಗುವ ನಿರ್ಧಾರವನ್ನು ಬಿಡು. ನೀನು ಪಾಲಿಸುವ ಸತಿಧರ್ಮವಿದೆಯಲ್ಲ, ಅದನ್ನು ಮರೆತ ನಿನಗೆ ನೆನಪಿಸುವ ಸಲುವಾಗಿ ಬಂದವನು ನಾನು.
0: ಮನಸ್ಸು ಆತ್ಮಗಳನ್ನು ಓದುವುದರಲ್ಲಿ ನಿಷ್ಣಾತರು ನೀವು. ನಿಮ್ಮ ಹೆಂಡತಿಗೆ ನೀವು ಇತ್ತುದಾದರೂ ಏನು? ಹೆಣ್ಣು ಬಯಸಿದ ಸ್ನೇಹ ಮತ್ತು ಜೊತೆಗೂಡಿ ಕಳೆಯ ಒಂದಿಷ್ಟು ಸಮಯ, ಅದು ನಿಮ್ಮ ಬಳಿ ಸುಳಿಯದಾಗಿತ್ತು. ಹೋಗಲಿ, ಆತ್ಮ ಆತ್ಮಗಳ ನಡುವಿನ ಭಾಷೆಯೊಂದು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದರೆ ನನ್ನ ಭಾವನೆಗಳು ನಿಮಗೆ ಅರ್ಥವಾಗುತ್ತಿದ್ದವೋ ಏನೋ. ಭಗವಂತನಲ್ಲಿ ಮೊರೆ ಇಟ್ಟೆ, ದೇವಾ ನನ್ನ ಪತಿಗೊಂದು ಬದಲಿ ಹೃದಯ ಕೊಡು, ಅದಾಗದಿದ್ದರೆ ನನಗೊಂದು ಬದಲಿ ನಾಲಿಗೆ ಕೊಡು ಎಂದು. ಹೋಗಲಿ ಬಿಡಿ, ಕಳೆದ ದಿನಗಳ ಮಾತು ಇನ್ನೇಕೆ, ನನ್ನ ನಿರ್ಧಾರ ದೃಢವಾಗಿಯೇ ಇದೆ. ಹೊರಟು ನಿಂತ ನನ್ನ ದಾರಿಗೆ ಹರಸಿರಿ.
1: ನಿನಗಾಗಿ ನನ್ನ ಪ್ರೀತಿ ಇನ್ನು ಸಾಯದೆ ಉಳಿದಿದೆ ಕಾವೇರಿ.
0: ಸಾಯದೆ ಉಳಿದಿದೆ? ಪಾಪವೆಂಬ ಹುಚ್ಚು ಹೇಗೆ ಬೇಕಿದ್ದರೆ ಹಾಗೆ ಸೋಂಕುವ ಋಷಿಯ ಪ್ರೀತಿಯದು. ಹೋಮಾಗ್ನಿಯಲ್ಲಿ ನಿತ್ಯವೂ ಆಹುತಿಯಾಗುವ ನನ್ನ ಬಯಕೆಯೇ, ಎಲ್ಲಿರುವೆಯೋ ನನ್ನ ಕಾಮವೇ, ಎಲ್ಲಿರುವೆಯೋ ನನ್ನ ರತಿಯೇ. ಹಾಸಿಗೆಯಿಂದ ಬಿಡಿಸಿ ತೆಗೆದ ಒಂದೇ ಒಂದು ಮಧುರವಾದ ನೆನಪು ಹೇಳಿಕೊಳ್ಳಲಿಕ್ಕಾದರೂ ನನ್ನೊಳಗೆ ಇಲ್ಲದ ಹೇವಿ ನನ್ನ ವಿಧಿಯೇ.
1: ಇಲ್ಲದ ಸಂಕಟವನ್ನು ಆರೋಪಿಸಿಕೊಂಡು ಸಂಸಾರವನ್ನು ಕೆಡಿಸದಿರು ಕಾವೇರಿ.
0: ನಾವಿಬ್ಬರು ಮತ್ತೆ ಒಂದಾಗುವುದು ನಮ್ಮಿಬ್ಬರ ಬದುಕಿನ ಉದ್ದೇಶವಲ್ಲ ಮುನಿವರ್ಯ. ನಾವಿಬ್ಬರು ಪರಸ್ಪರರನ್ನು ಗುರುತಿಸುವ, ಅರಿಯುವ, ನಾವಿಬ್ಬರು ಎಂದು ಏನಾಗಿದ್ದೇವೆಯೋ ಆ ಕಾರಣಕ್ಕಾಗಿ ಗೌರವಿಸುವ ಮನಸಂಕಲ್ಪವನ್ನು ಇನ್ನಾದರೂ ತಾಳಲಾಗದೆ.
1: ನಿನ್ನ ನಿರ್ಧಾರವನ್ನು ನಾನು ಮುಕ್ತ ಮನಸ್ಸಿನಿಂದ ಸಂತೋಷದಿಂದ ಸ್ವೀಕರಿಸುವುದಾದರೂ ಹೇಗೆ?
0: ಕೊನೆಯದಾಗಿ ನೀವು ನಡೆಸಿಕೊಡಬೇಕಾದ್ದು ಒಂದೇ, ನನ್ನನ್ನು ಮುಕ್ತ ಮನಸ್ಸಿನಿಂದ ಬೀಳ್ಕೊಡುವುದು.
1: ಹೇಗೆ ಕಾವೇರಿ, ಹೇಗೆ ಹೇಳು? ಪತ್ನಿಯಾದವಳು ಇಲ್ಲದ ಋಷಿಯಾದವನ ಆಶ್ರಮದ ಬದುಕು
0: ಇಲ್ಲ. ನಾ ಸಾಗುವ ದಾರಿಯಲ್ಲಿ ಮತ್ತೆ ಬೆನ್ನು ತಿರುಗಿಸಿ ಮರಳುವುದು ಅದು ಅದು ಸಾಧ್ಯವಿಲ್ಲ.
1: ಆತ್ಮನಿಷ್ಠಳು, ಕನಸುಗಾರಳು, ಮನುಕುಲದ ಪ್ರೇಮಿಯಾದ ನೀನು ತಪಸ್ವಿಗಳಿಗಿಂತಲೂ ಶ್ರೇಷ್ಠಳು ಕಾವೇರಿ. ತಾಯಿ ಮೂಲದ ನಿನ್ನ ಅಸ್ತಿತ್ವವನ್ನು ಜೀವನದಿಯಾಗಿ ಸಾಕಾರಗೊಳಿಸಬೇಕೆಂಬುದು ನಿನ್ನ ಕನಸು. ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಲೌಕಿಕದ ಗಂಡಸರಂತೆ ಹೆಂಡತಿ ಎದುರು ಕುಸಿದು ಬಿದ್ದು ಅಳುವುದು ಅದು ನನ್ನಿಂದ ಘಟಿಸಬಾರದು. ಹಾಗೇನಾದರೂ ಅದಲ್ಲಿ ನನ್ನನ್ನು ನಾನು ಕ್ಷಮಿಸಲಾರೆ.
2: ನೀನಿನ್ನು ಹೊರಡು ಕಾವೇರಿ,
1: ದಯವಿಟ್ಟು ಹೊರಡು ಲೋಕ ಕಲ್ಯಾಣಕ್ಕಾಗಿ.

0: ಯಾರದು? ಯಾರು? ನನ್ನ ಮಾತು ಕೇಳಿಸಿದಷ್ಟು ಕಿವುಡೆ, ನಾನೆಂದರೆ
1: ನಾನು ಮುನಿವರ್ಯ, ನಿನ್ನ ಕೈಯ ಹಿಡಿಯಲ್ಲಿ ಸದಾ ಇದೇ ಕಮಂಡಲ.
0: ಕಮಂಡಲ? ಎಂತಹ ವಿಚಿತ್ರ ಧ್ವನಿ ನಿನ್ನದು! ನೀನು ಗಂಡೆ?
1: ಇಲ್ಲ ಇಲ್ಲ ಇಲ್ಲ, ನಾನು ಗಂಡಲ್ಲ.
0: ಹಾಗಾದರೆ ನೀನು ಹೆಣ್ಣೆ?
1: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾನು ಹೆಣ್ಣಲ್ಲ. ಹಾಗೆ ನೋಡಿದರೆ ನಾನು ಗಂಡು ಹೌದು, ಹೆಣ್ಣು ಹೌದು, ಅಲ್ಲವೆಂದರೆ ಅವೆರಡೂ ಅಲ್ಲ. ನನ್ನಂಥ ಭೌತ ವಸ್ತುವಿಗೆ ಅದನ್ನು ಗುರುತಿಸುವ ರೀತಿಯಲ್ಲೇ ಒಂದು ಚಹರಿ ಇರುತ್ತದೆ, ಅಲ್ಲವೇ ಮುನಿವರ್ಯ? ಗಂಡು ಹೆಣ್ಣಿನಂತೆ

0: ನಮಗೂ ಒಂದು ಗುರುತು. ಗುರುತು ಮುಖ್ಯ.
1: ನೀನು ಏನಾದರೂ ಆಗಿರು, ನಾವು ಇಟ್ಟಲ್ಲಿ ಬಿದ್ದಿರೋದು ಬಿಟ್ಟು ಹುಚ್ಚುಗಟ್ಟಿ ನಗಲು ನಿನಗೇನಾಗಿದೆ?
0: ಆಯ್ತು ಆಯ್ತು ಆಯ್ತು ಮುನಿವರ್ಯ.
1: ಏ ಸಣ್ಣ ಬಾಯಿಯ ಪಾತ್ರೆಯೇ, ಮುಚ್ಚು ಮುಚ್ಚು ನಿನ್ನ ಬಾಯಿ.
0: ಅದು ಅದು ಮುಚ್ಚಿದೆ.
1: ನಾನೇನು ನಿನ್ನೊಳಗೆ ಸೆರೆ ತುಂಬಿ ಇಟ್ಟಂತೆ ಕೆರಳಿ ನಗುತ್ತಿರುವೆಯಲ್ಲ, ನಿನಗೇನಾಗಿದೆಯೇ ಹುಚ್ಚು ತತ್ರಾಣಿ?
0: ಮುನಿವರ್ಯ, ನಿಮ್ಮ ಸ್ಥಿತಿ ಅಲ್ಲ ಅಲ್ಲ ಅಲ್ಲ.
1: ನಿಲ್ಲಿಸು ತತ್ರಾಣಿ ಮಣ್ಣೆ, ನಿಲ್ಲಿಸು. ನಿನಗೆ ಗೊತ್ತಿರಲಿ, ನಾವು ಋಷಿಗಳು. ನಿನ್ನನ್ನು ಹಿಡಿದ ಕಾರಣ ನೀನು ಕಮಂಡಲ, ಇಲ್ಲದಿದ್ದರೆ ಯಕಚ್ಛಿತ್ ಮಣ್ಣಿನ ಸಣ್ಣ ಬಾಯಿಯ ಪುಟ್ಟ ತತ್ರಾಣಿ ನೀನು. ನಿನಗಿಷ್ಟು ಸೊಕ್ಕೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಇದೋ ಮುನಿವರ್ಯ, ಇದೋ ನೋಡು ನೋಡು, ನನ್ನ ನಗುವನ್ನು ಹಿಂಗಿಸಿಕೊಂಡೆ.
1: ಓಹ್, ನೀನಿಲ್ಲಿ ಹುಚ್ಚು ಕೆರಳಿ ನಗುವಂಥದ್ದು ಏನಾದರೂ ನಡೆದಿದೆಯೇ?
0: ಓಹ್, ಮುನಿಗಳಲ್ಲೆಲ್ಲ ಅತ್ಯಂತ ಧೀರನಾದವನು ನೀನು. ಆ ಪರ್ವತ, ಅದೇ ಆ ವಿಂಧ್ಯೆ, ಆ ವಿಂಧ್ಯೆ ಬೆಳೆಯುವುದನ್ನು ನಿಲ್ಲಿಸಿದ ಸಂಕಲ್ಪ ಶಕ್ತಿ ನಿನ್ನದು. ನನಗೆ ಗೊತ್ತಿಲ್ಲವೇ, ನಿನ್ನ ಸಂಕಲ್ಪ ಶಕ್ತಿಯ ಸಾಕ್ಷಿ ಪ್ರಜ್ಞೆಯಲ್ಲವೇ ನಾನು. ನಿನ್ನ ಹೆಂಡತಿ ಕಾವೇರಿಯನ್ನು ಇದೋ ಈ ನನ್ನೊಳಗೆ ನೀರಾಗಿ ಇಟ್ಟ ಸಂಕಲ್ಪ ಶಕ್ತಿ ನಿನ್ನದು.
1: ಏ ತತ್ರಾಣಿ, ನಿನ್ನ ಪೀಠಿಕೆ ಸಾಕು, ಹೇಳುವುದಿದ್ದರೆ ಅದೇನೆಂದು ಹೇಳಿ ತೊಲಗು.
0: ಆಗಲಿ ಆಗಲಿ ಆಗಲಿ ಮುನಿವರ್ಯ, ಆಗಲಿ. ಜಪ ಜಪ ಜಪ, ನಿನ್ನ ದೈನಿಕದಲ್ಲಿ ಈ ಜಪ ಚಕ್ರ ತಿರುಗುತ್ತಲೇ ಇರುತ್ತದಲ್ಲ, ಆಗ ಆಗ ನನ್ನ ಹೃದಯದ ತಾಪವೆಲ್ಲ ತಣ್ಣಗೆ ಇರುತ್ತಿತ್ತು. ಆದರೆ ಇಂದು ನೀನು ಜಪ ಮುಕ್ತ, ನಾನು ತಾಪ ಆಸಕ್ತ.
1: ಹೇ ಕಮಂಡಲುವೆ, ನಿನಗೆ ನೆನಪಿರಬೇಕು ಇಂದು ಏನು ನಡೆಯಿತು ಎಂದು.
0: ನಿನ್ನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನೆಷ್ಟು ಬೈದು ಕೂಗಾಡಿದರೂ ನಿನ್ನ ಹರಿದ ಹೃದಯದ ಭಾವವನ್ನ ನಾನು ಓದಬಲ್ಲೆ.
1: ಓಹ್ ಸಾಕು, ನಿಲ್ಲಿಸು. ಹಾಗೆ ಅರ್ಥ ಮಾಡಿಕೊಂಡೇ ನೀನು ಅಷ್ಟು ಕರ್ಕಶವಾಗಿ ನಗುತ್ತಿದ್ದುದು.
0: ನಾನು ನಕ್ಕದ್ದು ನಿನ್ನ ನೇರ ತೆಳುವಾದ ನಿಲುವು, ಇವತ್ತು ಬಾಗಿದ್ದಕ್ಕೆ ಶಾಂತವಾಗಿ ಹೊಳೆಯುತ್ತಿದ್ದ ನಿನ್ನ ಕಣ್ಣುಗಳು ಇವತ್ತು ವಿಲಕ್ಷಣವಾಗಿ ಹೊಗೆ ಉಗುಳುತ್ತಿರುವುದಕ್ಕೆ, ಮಂತ್ರ ಸ್ವರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುತ್ತಿದ್ದ ನಿನ್ನ ದೃಢವಾದ ತುಟಿಗಳು ಇಂದು ಅದುರುತ್ತಿರುವುದಕ್ಕೆ, ಆ ಉತ್ಸ್ಫೂರ್ತ ದಣಿವರಿಯದ ನಿನ್ನ ಧ್ವನಿ ಉಡುಗಿದ್ದಕ್ಕೆ.
1: ತತ್ರಾಣಿ ಸಾಕು ಸಾಕು, ನಿಲ್ಲಿಸು.
0: ಸಿಟ್ಟಾಗದಿರು ಆ ಮನಿವರ್ಯ, ಸಿಟ್ಟಾಗದಿರು. ನಿನ್ನ ಸ್ನಿಗ್ಧ ಸರಳತೆ, ನಿರ್ಮಲ ಕಾಳಜಿಯುತ ಈ ಕಣ್ಣುಗಳಿಗೆ ಮನಸೋತು. ವಿನಮ್ರನಾಗಿ ನಾನು ನಿನ್ನ ಕೈ ಸೇರಿದ್ದು, ಪರಮ ಸಾತ್ವಿಕ ಮುನಿಯಾದ ನಿನ್ನ ಖಾಸಾ ಸೇವಕನಾಗಲು ನಿನ್ನ ಆಜ್ಞಾಧಾರಕನಾಗಿ ಸೇವೆಗೈಯಲು ಬಯಸಿದ್ದು.
1: ಛೇ, ಎಂತಹ ನಾಚಿಕೆಗೇಡಿನ ಮಾತು ನಿನ್ನದು! ಲಜ್ಜಗೇಡಿ ಕೆಲಸಕ್ಕೆ ತಕ್ಕ ಹುಸಿ ಮಾತುಗಳು. ಕಮಂಡಲವೇ, ನನಗೆ ಗೊತ್ತಿದೆ, ಕಾವೇರಿಯನ್ನು ಹರಿಯಲು ಪ್ರಚೋದಿಸಿದ್ದೇ ನೀನು. ನೀನು
0: ನೀನು ನೀನು ಮುನಿವರ್ಯ, ನೀನು ಕಾವೇರಿಯನ್ನು ಹರಿಯಲು ಪ್ರಚೋದಿಸಿದ್ದು ನೀನು.
1: ಏನಂದೇ? ನಾನೇ, ನಾನು ನನ್ನ ಪತ್ನಿ ಕಾವೇರಿಯನ್ನು ಹರಿಯಬಿಟ್ಟನೆ?
0: ಹೌದು, ನೀನೇ.
1: ಏನಂದೇ?
0: ಕಾವೇರಿ ನಿನ್ನ ಮಡದಿ ನಿಜ ಮುನಿವರ್ಯ, ನಿನ್ನ ಪತ್ನಿಯನ್ನು ನೀರಾಗಿಸಿದ ಸತ್ಯ ಅದು ನಿನ್ನ ಹೆಂಡತಿ ತಿಳ್ಕೊಂಡಷ್ಟು ತೆಳುವೂ ಆಗಿಲ್ಲ ಅಲ್ಲವೇ?
1: ನಿನಗೆಲ್ಲಿ ಅರ್ಥವಾಗಬೇಕು? ನನ್ನ ಆತ್ಮಕ್ಕೆ ಪಡಿನೆರಳಾದ ಇನ್ನೊಂದು ಆತ್ಮವಾಗಿ ನಾನು ಅವಳನ್ನು ಗೌರವಿಸಿದ್ದೆ, ಪತ್ನಿಯಾದವಳ ಕೋರಿಕೆಯನ್ನು ಈಡೇರಿಸಿದ್ದೆ.
0: ನಿಜ ನಿಜ ನಿಜ ನಿಜ, ನಿನ್ನ ಆತ್ಮಕ್ಕೆ ಪಡಿನೆರಳಾದ ಇನ್ನೊಂದು ಆತ್ಮ. ಹೀಗಾಗಿಯೇ ಅವಳ ಚೇತನದ ಸ್ವಭಾವ ಮತ್ತು ಭಾಗ್ಯ ರೇಖೆಗಳನ್ನು ನೀನು ಗುರುತಿಸಿದ್ದಿ. ಆದರೆ ಆದರೆ ಅವಳನ್ನು ನೀರಾಗಿಸಿದ ಸತ್ಯವನ್ನು ಮಾತ್ರ ಮರೆಮಾಚಿದ್ದಿ.
1: ಏಯ್, ಏನು ಬಗಳುತ್ತಿರುವೆ?

0: ನೀರಾಗಿಸಿದ ಸತ್ಯ ಅದೇನು ಅದೇನು ಅದೇನು ಮಣ್ಣಿಗೆ ಕಾಣಿಸುವ ನೀರಿನ ಸತ್ಯ?
1: ನಿಜ ನಿಜ, ಅನ್ನ ಪ್ರಾಣಕ್ಕೆ ಮೂಲವಾದ ಈ ಮಣ್ಣಿಗೆ ಕಾಣಿಸುವ ನೀರಿನ ಸತ್ಯ. ಅದನ್ನು ನಾನಿಲ್ಲಿ ಹೇಳುತ್ತಿಲ್ಲ ಮುನಿವರ್ಯ.
0: ಮತ್ತಿನ್ನೇನು?
1: ನಿಜ ಹೇಳು ಮುನಿವರ್ಯ, ನೀನು ಕಾವೇರಿಯನ್ನು ನೀರಾಗಿ ರೂಪಾಂತರಿಸಿದ್ದು ಬರೇ ಅವಳು ನಿನ್ನ ಜೊತೆಗಿರಬೇಕು ಎಂದು ಬಯಸಿದಳು ಅನ್ನೋ ಕಾರಣಕ್ಕಾಗಿ ಮಾತ್ರವೇ?
0: ಅಷ್ಟೇ ಅಷ್ಟೇ. ಸತಿಯ ಬಯಕೆಯನ್ನು ಎದೆಯ ಪ್ರೀತಿಯೊಳಗಿಟ್ಟು ನೋಡಿದ್ದೆ. ಅದಕ್ಕೆ ಸಾಕ್ಷಿ ಎಂಬಂತೆ ನನ್ನೊಳಗಿನ ಕನಸನ್ನೇ ಕರಗಿಸಿ. ಓಹ್, ಯಾರಿಗೆ ಅರ್ಥವಾಗಬೇಕು ನಾನಾಡುವ ಮಾತು?
1: ಮುನಿವರ್ಯ, ನಿನ್ನ ಹೆಂಡತಿಯ ನಿಜರೂಪವನ್ನು ನೀನು ಬದಲಿಸಿದ್ದೇ ನಿನ್ನೊಳಗಿನ ಗಂಡೂತನದ ಅಶಕ್ತತೆಗೆ ಹೆದರಿ.
0: ಹೇ ಕಮಂಡಲವೇ, ನಿಲ್ಲು ನಿಲ್ಲು.
1: ಸಿಟ್ಟಾಗದಿರು ಮುನಿವರ್ಯ, ಸಿಟ್ಟಾಗದಿರು. ಮುದುಕನಾದ ನೀನು ಮತ್ತು ಕಾವೇರಿಯ ದಾಂಪತ್ಯ ಅದೆಷ್ಟು ವಿಲಕ್ಷಣವಾಗಿತ್ತು. ಯೌವನದ ಬೇಡಿಕೆಯನ್ನು ಅಣಕಿಸಲೆಂದೇ ನಿನ್ನ ಹೆಂಡತಿಯನ್ನು ನೀರು ಮಾಡಿದ್ದಿ. ಹರಿಯದಂತೆ ಬಂಧನದೊಳಗಿಟ್ಟಿ, ಹರಿಯುವಂತೆ ಒತ್ತಡವನ್ನು ನಿರ್ಮಿಸಿದ್ದಿ. ನಿನಗೆ ಗೊತ್ತಿದೆ ಮುನಿವರ್ಯ, ಬುದ್ಧಿವಂತ ಹೆಣ್ಣನ್ನ ಸಂಸಾರದೊಳಗೆ ಪಳಗಿಸುವುದು ಎಂದರೆ ಅವಳನ್ನ ಕೊಲ್ಲುವುದಕ್ಕೆ ಸಮ.
0: ಏ ತತ್ರಾಣಿ ಮಣ್ಣೆ, ಮುಚ್ಚು ಮುಚ್ಚು ನಿನ್ನ ಬಾಯಿ.
1: ನನಗಿನ್ನು ಹೇಳುವುದು ಇದೆ. ಹಾ ಹಾ ಮುನಿವರ್ಯ, ನನಗಿನ್ನು ಹೇಳುವುದು ಇನ್ನೂ ಇದೆ. ಬ್ರಹ್ಮಗಿರಿಯ ಸುತ್ತಲಿನ ಕಾಡು ಜನರು, ನಿರೀಕ್ಷಿಸದೇ ಬರುವ ಅಪರಿಚಿತ ಗಂಡಸರು, ಇವರಿಂದ ನಿನ್ನ ಹೆಂಡತಿಯ ಶೀಲವನ್ನು ಕಾಪಿಡಲು ಇದ್ದ ಒಂದೇ ಒಂದು ದಾರಿಯೆಂದರೆ ಅವಳನ್ನು ಬಂಧಿಯಾಗಿಡುವುದು. ಅದಕ್ಕೆ ಅದಕ್ಕೆ ಅವಳನ್ನು ನೀನು ನೀರು ಮಾಡಿದೆ. ಇನ್ನು ನಿನ್ನ ಶಿಷ್ಯಂದಿರ ಹಸಿ ಹಸಿ ನೋಟಗಳು ಅವಳನ್ನು ಹಿಂಬಾಲಿಸುವುದನ್ನು ನಿರ್ಲಕ್ಷಿಸುವಷ್ಟು ಜಡ್ಡುಗಟ್ಟಿರಲಿಲ್ಲ ನೀನು. ಅದಕ್ಕೆ ಅದಕ್ಕೆ ಅವಳನ್ನು ನೀರು ಮಾಡಿದೆ.
0: ಓ ನನ್ನ ವಿಧಿಯೇ, ಸಾಕು ಮಾಡು ಸಾಕು ಮಾಡು, ನನ್ನ ವಿಧಿಯೇ ಸಾಕು ಮಾಡು.
1: ಸತ್ಯ ಅದೆಷ್ಟು ಅಸಹನೀಯ. ನೀನು ವಿಧಿಸಿದ ಬಂಧನದೊಳಗೆ ಕಾವೇರಿಯ ಏರು ಜವ್ವನ ಹಾಗೆ ಗುಪ್ಪೆ ಬಿದ್ದು ಮಲಗಿರುತ್ತಿತ್ತು. ಈ ಕಮಂಡಲದ ಕುತ್ತಿಗೆಗೆ ತಲೆಯಾನಿಸಿ ಮಲಗಿಬಿಡುತ್ತಿದ್ದಳವಳು. ನಿತ್ಯದ ಅವಳ ಶೋಕದಿಂದ ಈ ತತ್ರಾಣಿಯ ಹೊಟ್ಟೆ ಉಬ್ಬರಿಸುತ್ತಿತ್ತು. ಬರುಬರುತ್ತಾ ಬರುಬರುತ್ತಾ ಅವಳ ಸಂಕಟಗಳು ಹೆಚ್ಚಾದವು. ಮುಖ ಸೊರಗಿತು, ಕಣ್ಣುಗಳು ನಿಸ್ತೇಜವಾದವು. ನಿನ್ನ ಆಶ್ರಮದಲ್ಲಿ ನಾವೆಲ್ಲರೂ ಮೆಚ್ಚುತ್ತಿದ್ದ ಅವಳ ನಗು ಶಾಶ್ವತವಾಗಿ ಮಾಸಿಬಿಟ್ಟಿತು ಮುನಿವರ್ಯ, ಮಾಸಿಬಿಟ್ಟಿತು. ಆದರೆ ಆದರೆ
0: ಏನದು ಏನದು, ನೀನು ಹೇಳಬೇಕಾದ್ದನ್ನು ಬೇಗ ಹೇಳಿ ಮುಗಿಸು.
1: ಆದರೆ ನಾನಿಂದು ಕಂಡ ದೃಶ್ಯ, ಗಂಡಿನ ಪ್ರಲೋಭನೆ ಅನುನಯಗಳನ್ನು ನಿಶ್ಶಬ್ದವಾಗಿ ತಿರಸ್ಕರಿಸಿದ ಧಿಕ್ಕರಿಸಿದ ಹೆಣ್ಣಿನ ಆ ನಿರ್ಭಿಡೆ, ಸರಳ ಸುಂದರ ಗುರಿಯನ್ನು ಸಾಧಿಸುವ ಛಲದಿಂದ ನಿಧಾನವಾಗಿದ್ದ ಅವಳ ನಡೆ, ದೃಢವಾಗಿ ನಂಬಿದ್ದ ಕಲ್ಯಾಣದ ಸಾತ್ವಿಕ ಗುರಿ. ನಾನು ತಾಯಿ ಕಾವೇರಿಯ ಹರಿಯುವಿಕೆಗೆ ಕಾರಣನಾದನಲ್ಲ. ನನ್ನ ಜನ್ಮ ಸಾರ್ಥಕ ಸಾರ್ಥಕ. ತಾಯಿ ಕಾವೇರಿಯನ್ನು ಹೊತ್ತು ಹರಿಯಗೊಟ್ಟ ನನ್ನ ಜನ್ಮ ಸಾರ್ಥಕ. ತಂದೆ ಸಾರ್ಥಕ ಸಾರ್ಥಕ ಸಾರ್ಥಕ, ನನ್ನ ಜನ್ಮ ಸಾರ್ಥಕ ಮುನಿವರ್ಯ ಸಾರ್ಥಕ. ತಾಯಿ ಕಾವೇರಿಗೆ ಗೊತ್ತಿತ್ತು ಕಮಂಡಲದ ನೀರಾಗಿ ಅವಳ ಗಂಡನ ಜೊತೆಗೆ ಕ್ರಮಿಸಲಿರುವ ಬದುಕಿನ ದಾರಿ ಅತ್ಯಂತ ಅರ್ಥಹೀನವಾಗಿರುತ್ತದೆ ಅಂತ. ಅದಕ್ಕಾಗಿಯೇ ಅದಕ್ಕಾಗಿಯೇ ಅವಳು ಬಂಧನದಿಂದ ಬಿಡಿಸಿಕೊಂಡು ಹರಿದಳು ಲೋಕ ಕಲ್ಯಾಣಕ್ಕಾಗಿ.

0: ನಿನಗಿದು ಧಿಕ್ಕಾರ.
1: ನನ್ನನ್ನು ಹೊಡಿಬೇಡ,
0: ನಿನಗೆ ಧಿಕ್ಕಾರ.
2: ಇದುವರೆಗೆ ಲೋಕಮುದ್ರಾ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಬಿಆರ್ ಕವಿತಾ ರೈ. ಭಾಗವಹಿಸಿದ ಕಲಾವಿದರು: ಬ್ರಹ್ಮ, ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಲೋಪಾಮುದ್ರಾ, ಎಂ ಸರೋಜಿನಿ ಶೆಟ್ಟಿ, ಕವೇರಮುನಿ, ಉದ್ಯಾವರ ಮಾಧವ ಆಚಾರ್ಯ, ಅಗಸ್ತ್ಯಮುನಿ, ಕೆ ರಾಜಗೋಪಾಲ ಶೇಟ್. ಕಮಂಡಲು ಪಾತ್ರ ನಿರ್ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಡಾಕ್ಟರ್ ವಿಎಂ ಶರಭೇಂದ್ರ ಸ್ವಾಮಿ.
3: ಆಕಾಶವಾಣಿ ಮಂಗಳೂರು. ಭರಣಶ್ರೀ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಉಡಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಧ್ವನಿಯಲ್ಲಿ ಮೂಡಿಬಂದ ಉಡಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕಾಣೆಯಾದ ಕೃಷ್ಣನಾಯ್ಕ ಎಂಬ ವ್ಯಕ್ತಿಯ ಕುರಿತು ಪ್ರಕಟಣೆ. ಬಂಟ್ವಾಳ ತಾಲೂಕು ಅಳಿಕೆ ಗ್ರಾಮದ ಮುಳಿಯ ಎಂಬಲ್ಲಿ ವಾಸವಾಗಿದ್ದ ಕೃಷ್ಣನಾಯ್ಕ ಎಂಬವರು ಕೂಲಿ ಕೆಲಸ ಮಾಡಿಕೊಂಡಿದ್ದು ದಿನಾಂಕ 30/5/2026 ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೋದವರು ಮನೆಗೆ ಬಾರದೆ ಎಲ್ಲ ಕಡೆ ಹುಡುಕಾಡಿದಲ್ಲಿ ಪತ್ತೆಯಾಗಿರುವುದಿಲ್ಲ. ಇವರ ಪತ್ತೆಗೆ ಸಹಕರಿಸಲು ಕಾಣೆಯಾದ ಕೃಷ್ಣನಾಯ್ಕ ಅವರ ಚಹರೆ ಹೀಗಿದೆ. ಹೆಸರು ಕೃಷ್ಣನಾಯ್ಕ, ಪ್ರಾಯ 65 ವರ್ಷ, ಕಪ್ಪು ಮೈಬಣ್ಣ, ಸಾಧಾರಣ ಶರೀರದವರಾಗಿದ್ದು ಕನ್ನಡ ತುಳು ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಮಿಕ್ಸ್ ಕಲರ್ ಗೆರೆಗಳ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿರುತ್ತಾರೆ. ಕಾಣೆಯಾದ ಕೃಷ್ಣನಾಯ್ಕ ಅವರನ್ನು ಪತ್ತೆಯಾದಲ್ಲಿ ವಿಟ್ಲ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 239-2333, STD ಕೋಡ್ 08255 ಅಥವಾ ಜಿಲ್ಲಾ ನಿಸ್ತಂತು ವಿಭಾಗದ ದೂರವಾಣಿ ಸಂಖ್ಯೆ 222-0500 STD 0824 ಇಲ್ಲಿಗೆ ತಿಳಿಸುವಂತೆ ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ.

0: ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೇಗಿವೆ? 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ಮಳೆ ಕೊಯ್ಲು ಮತ್ತು ಪರಿಸರ ಸಂರಕ್ಷಣೆ, ಈ ಕುರಿತು ಮಾರ್ಕ್ ಸೇರಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿ ಸುಮಾ ಆರ್ ಮಿತ್ರ. 6:50ಕ್ಕೆ ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಪಂಚವಟಿ. 7:45ಕ್ಕೆ ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00ಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಂಚಿತರಿಗೆ ಆದ್ಯತೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:35. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5:00ಗೆ ಪ್ರಾರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಪೌಸಾ ಉದ್ದಾಕ ಕೃಷಿ ಜಿರೋಚ ಅನಿ ಪರಿಸರ ಸಂರಕ್ಷಣ ಹ್ಯಾ ವಿಷಯ ರಿ ಮಾರ್ಕ್ಸ್ ಶೇರ ಹಂಗೆಲ್ ಸಂಗಾತ ಸಂವಾದ ಐಕುವ್ಯ ಸಂವಾದ ಚಲಾಯಿಸುಂದಿತ್ತ ಸುಮಾ ಆರ್ ಮಿತ್ರ. ನಮಸ್ಕಾರ ಐಕೋಪ್ಯಾನು, ಆಜಿ ಅಮ್ಗೆಲ್ ಸ್ಟುಡಿಯೋಂತು ಮಾರ್ಕ್ ಸೇರ ಹನ್ನಿ ಹಂಗೆಲೆ ಅನುಭವ ವಂಟು ಚಕ ಐಲಂಚಿ ಪೌಸ ಕೊಯ್ಲು ಅನಿ ಇಂಗುಗುಂಡಿಚಿ ನಿರ್ಮಾಣ ಕೊರ್ಚೆ ಹಂಗೆಲೆ ಪ್ರಥಮ ಉದ್ದೇಶ ಹನ್ನಿ ಹ್ಯಾ ಉದ್ದೇಶ ಸಾಕಾರ ಸಮಿತಿ ಕೆಲ್ಲ. ಮಾರ್ಕ್ ಸೇರ ತುಮಕ ಹ್ಯಾ ಕಾರ್ಯಕ್ರಮಕ್ಕ ಸ್ವಾಗತ. ನಮಸ್ಕಾರ.
2: ತುಮಕಾಯ್ ಮುಜೋ ಪ್ರಣಾಮ್.
1: ಪೌಸ ಕೊಯ್ಲು ಮೋಣ ಮಸ್ತ್ ಕಡಾಯ್ಕ

0: ಸರ್ಕಾರಚ್ಚ ನಿಯಮ ಪ್ರಕಾರ ಏಕ ಕುಟ್ ಮಾಕ ಉದಾಕ ದಿವಂಚೆ 1000 ಲೀಟರ್ ಮುನು ಘೋಷಣೆ ಕೇಳ ಪುನು 1000 ಲೀಟರ್ ಅಂತ 200 ಲೀಟರ್ ತುಮಕ ಉದಾಕ ತುಮಕ ಮೇಳಾಣ ಥೇ ಉದಾಕ ಟಾಯ್ಲೆಟಾಕ ವೆತ ಊರಲ್ಲೇ ಉದಾಕ ಮೇಳ್ಯಾರ ಆಮಿ ಕಿಚನಚ್ಚ ಉದಾಕ ನಲ್ಲ ಉದಾಕ ವಸ್ತುರು ಮೇಳೆ ಉದಾಕ ಇಟ್ಲೆ ಉದಾಕ ಆಮಿ ಪೂರ ಎಕಡೆ ಜಮ ಕರ್ನ ಏಕ ಫಿಲ್ಟರಿಂಗ್ ಸಿಸ್ಟಮ್ ಕರ್ನ ತೆಕ ಏಕ ಟ್ಯಾಂಕಿಗೆ ಉದಾಕ ಲೋಡ್ ಕರ್ನ ತ್ಯಾ ಉದಕಾಂತ ತುಜ ದಾಸೆನ್ಸ್ ಜಾಗ್ಯಾಂತ ಫುಲನ್ ಜಡ ಜಾಂಗ್ಪುರ ಯಾ ಇಲ್ಲಿ ರಂದೆ ಜಾಂಗ್ಪುರ ಯಾ ದೋನ್ ಮಾಡ ಜಾಂಗ್ಪುರ ತಾಕ ತೆ ಉದಾಕ ದರಾಳ್ ತೆ ಪೌತ ತದಳ ತೆ ತುಮಿ ಉದಾಕ ಉಪಯೋಗ ಕರ್ಷ ದಲ್ಯಾರ ತುಮಕ ನಳ್ಳೆಚ ಉದಕಾಕ ಪೈಸೆ ಬಂಚೆ ಉನೆ ಕೊರೂ ಜಾತ ಎ ಆಜ ಲೋಕಾನಿ ಮಾನವನ್ ಗೆತ್ಲಾ ಆಮೆ ದಿಲ್ಲಿ ಮಾಹಿತಿ ವರ್ವಿ ಮಸ್ತು ಕುಟುಂಬಾನಿ ಎ ಕರ್ನ್ ಕಾಣಿಗೆಲ
1: ತುಮಿ ಗೃಹ ರಕ್ಷಕ ದಳ ಅಂತೂ ತಮ್ಮ ಸ್ಯಾವ್ ಕೆಲಲ್ಕತ್ತೀರಿ ಅನಿ ಕೃಷಿ ಅಂತೂ ಸಾಧನ್ ಕೆಲಲ್ಕತ್ತೀರಿ ತುಮಕ ಮುಖ್ಯಮಂತ್ರಿ ಲೇಖ ಬಾಂಗ್ರಾಜ್ ಪದಕ ಅನಿ ಮೇಳಲಸ ಅನಿ ದುಸರ ದುಸರೆ ಪ್ರಶಸ್ತಿ ಮೇಳಲಸ ತ್ಯಾ ವಿಷಯ ನಮ್ಗೆ ಸಂಗ ಪಡುವ ಅನಿ
0: ಪಳೆಯ ಮಕ ಆದ ಬಂಗಾರಚ ಪದಕ ಮೇಳ ಮನು ಮಕ ಸಂತೋಷ ಪೂರ್ಣ ತೋ ಸಂತೋಷ ಮಕ ಮಾತ್ರ ನೀ ಸಗಳ ಸಮಾಜಚ ಲೋಕಾಂಕ ತೋ ಸಂತೋಷ ಕಿತ್ಯಾಗಿ ಮೇಳ್ಯಾರ ಅನಿ ತಾಯಿಸ ಪದಕ ಮಕ ಮೇಳ್ತಾನ ಮಕ ಇಟ್ಲಿ ಖುಷಿ ದಲಿಗಿ ಅನಿ ತಿಟ್ಲಿ ಮುನ್ನ ಸಂಗೊಂದು ಸಾಧ್ಯನ ಅವು ನಿಧುಲ್ನು ರತಿಗೆ ಮಕ 12-15 ಮಿನಿಟಾಗ ಮಕ ಫೋನ್ ಎತ್ತ 21-22 ಇಸ್ವಿತ್ತಂತೆ ಮಕ ಸಿ ಎಂ ಮೆಡಲ್ ಮಕ ಮೇಳ್ಳೆ ಅನಿ ತೆ ಸಿ ಎಂ ಮೆಡಲ್ ಮೇಳ್ತಾನ ಮಕ ಮಸ್ತು ಖುಷಿದಲ್ಲಿ ಅನಿ ದೂಸರೆ ದಿವಸ ಮಕ ಮಸ್ತು ಜನ ನಿಮ್ಮ ವಿಶ್ವಾಸ ಕೆಲೆ ಕಿತ್ತಂಗಿ ಮೇಳ್ಯಾರ ತುಮಿ ಕೆಲ್ಲ ಸೆವೇಕ ತುಕ ಆಜ ಏ ಪದಕ ಸೂಕ್ತ ಮುನ್ ಮಕ ಸಂಗ್ಲೆ ಮಕ ಏ ಪದಕ ಹೈ ಲೆಂತ್ ದಲರಿ ಮಕ ಮಸ್ತು ಜನ ನೀ ಕಿತ ಮಕ ಸಂಗ್ಲೆ ಮೇಳ್ಯಾರ ತುಮಿ ಕೆಲ್ಲ ತ್ಯಾ ಸೆವೆನ್ ತುಕ ಆಯ್ಲ ತ್ಯಾ ದೇಕೊಂಡು ಅಮಕ ಖುಷಿ ತುಕೈ ಖುಷಿ ಅನ್ ತಶನ್ಸ್ ಬಾಕಿಚೆ ಪಶಸ್ ತಿ ತುಮಕ ಹೈಲಿ ತಿ ಖುಷಿ ಆಯ್ಲಿ ತುಮಚ ಸೇವೆತ ಆಯ್ಲಿ ತಶೆ
1: ಕಂಚಿಪುರ ಪ್ರಶಸ್ತಿ ಆಯ್ಲ
0: ತಚ ಪ್ರಂತ ಮಕ ಪ್ರಶಸ್ತಿ ಖುಷಿ ಆಯ್ಲಿ ಗೆ ಮೇಳ್ಯಾರ ಏಕ ಕಾಂಕ್ರೀಟ್ ನಾಡಿನ ಸರದಾರ ಮಳೆಯಕ್ಕೆ ಪ್ರಶಸ್ತಿ ಮಕ ಆಯ್ಲಿ ಕಿತ್ತಾಗಿ ಮೇಳ್ಯಾರ ಅವೇ ಟಾರಿಸ್ ಗಾರ್ಡನ್ ಚೆರು ಅವೇ ಕೃಷಿ ಕರ್ದ ಕೈಲಿ ತಚ ಉಪರಾಂತ ಮೂರ್ಯ ಜಗ್ಯಾಚೆರು ಬತಾಚಿ ಕೃಷಿ ಕರ್ದ ಕೈಲಿ ಅನಿ ಮೂರ್ಯ ಜಗ್ಯಾಂತ ಉದಾಕ ಜೀರೋನಚೆ ಸಿಸ್ಟಮ್ ಕರ್ನ ಅವೇ ದಕೈಲೆ ತೆ ವಿಷಯಂತ ಮಕ ತಿ ಪ್ರಶಸ್ತಿ ಆಯ್ಲಿ ತಚ ಉಪರಾಂತ ವಿಜಯ ಕರ್ನಾಟಕ ಚನಿ ಮಕ ಆದ್ಲ ವರ್ಷ ಜೂನಾಚಿ 9 ತಾರೀಕೆ ಚೆರು ಮಕ ವಿಕ ಹೀರೋ ಹೋಮ್ ಗಾರ್ಡ್ ಮುಳ್ಳು ಮಕ ತನಿ ಪ್ರಶಸ್ತಿ ಮಕ ತನಿ ದಿಲ್ಲಿ ಮಕ ಅನಿ ಈ ಪ್ರಶಸ್ತಿ ತನಿ ಕೃಷಿ ಕೆಲ್ಲಿಗೆ ಮೇಳ್ಯಾರ ವೋಟಿಂಗ್ ಮುಖರು ತನಿ ಕೆಲ್ಲಿ ವಿಜಯ ಕರ್ನಾಟಕ ಚನಿ ಅನಿ ತಿ ಪ್ರಶಸ್ತಿ ದಿತಾಣ ಮಕ ಸಂಗ್ಲೆ ಮಕ ತುಮಚೆ ಸೆವೆಂತ್ ಕಿತ್ತೆಂಪರ ಜಾಲ ತ್ಯಾ ವೋಟಿಂಗ್ ಚೇರ್ ಪೂರ ಆಯ್ಲ ಆ ತುಮಿ ವಿಕ ಹೀರೋ ಹೋಮ್ ಗಾರ್ಡ್ ಮುನ್ ತುಮಿ ಜಾಲೆ ಆತ ಮುನ್ ಸನಿ ಮಕ ವಿಶ್ವಾಸ ಮಕ ತನಿ ದಡ್ಲೆ ಮಕ ವಿಜಯ ಕರ್ನಾಟಕ ಚನಿ ಮಸ್ತು ಖುಷಿದಲ್ಲಿ ಅನಿ ಮಕ ತೆ ಫಂಕ್ಷನ್ ಕರ್ತಸ್ತಾನ ಅಮೇ ಚಿಂತನ್ ಗೆತ್ತಲ್ಲ ಕಷ ಹಿಂಗೆ ಮೇಳ್ಯಾರ ಮಕ ಎ ಅವಾರ್ಡ್ ಸಂತೋಷ ಹೆಗಡೆನ್ ದಿಲ್ಯಾರ ಬರೇ ಹಸಿರ್ಲ ಮುಂದೆ ಮುಜ ಚಿಂತು ಮುಜೆ ಮನಂತ ಹಸಿರ್ಲ ಅವು ಏನು ಚಿಂತಿರ್ಲಿ ಕೈ ಗೊತ್ತಾಗಿ ಮುಜ ಮನದಾಳು ಕೃಷಿ ನಿಲಯ ಅಂತ ಕಾಮ್ ಕರ್ನ್ ಅಸ್ತಾನ ದೊನ್ಪರ 2 ವರಚ ವೇಳಾರ ಪರ್ತುನ್ 2 ಗಂಟೆಚ ಉಪರಾಂತ ಲಗ್ಬತ್ತೆ 4 ವರಂಚರು ತುಮಿ ಕೈಸರ ಸಾತ್ ತುಮಕ ಆಮಂತ್ರಣ ದಿವಂಕ ಸಾಮನ್ ನಾ ಅವು ಗಮಂತಸ ಅವು ರಾತಿ ವೆತಾಮ ಸಕಾಳಿಂಚ ವೇಳಾರ ಮಕ ಆಮಂತ್ರ ದಿವಂಕತನ ಅವತ್ತೆ ಆಮಂತ್ರಣ ಸೊಡನ್ ಪಳೈತನ ತಂತು ಚಿಪ್ ಕೆಸದವಣ ಸಾ ಸಂತೋಷ್ ಹೆಗಡೆ ಮಕ ಮಸ್ತ್ ಖುಷಿದಲ್ಲಿ
1: ಖುಷಿಜಲ್ಲಿ
0: ಅನಿ ತಾನಿ ಮಕ ಪ್ರಶಸ್ತಿ ಮಕ ದಿಲಿ ತುಮಚ ತಸಲ್ಯಾನಕ ಈ ಪ್ರಶಸ್ತಿ ಲಭೋಜೆ ಅನಿಕಿ ತುಮಕ ಲಭೋಜಿ ಮನು ತನಿ ಮಕ ಏಕ ಬರೇ ಏಕ ಬೆಸಾವುದಿಲ್ಲ
1: ತಚ್ ತುಮ್ಮ ಎತ್ ಮಳ್ಳ ಮನದಾಳು ಕೃಷಿ ನಿಲಯ ಮಣ್ ಆಗ್ರೋ ಟೂರಿಸಮ್ ಮಣ ತುಮ್ಮಿ ಸ್ಥಾಪನ ಕೆಲಲ್ಲಸ ಹ್ಯಾ ವಿಷಯ ಸಂಗ ಪಡ ಅಮಕ
0: ಪಳೆಯ ಹವೆ ಮನದಾಳು ಕೃಷಿ ನಿಲಯ ಮನು ತೆ ನಾವು ಕಿತ ಕೆಲಂಗ ಮಳ್ಯಾರ ಹವೆ ಹರ್ಯೇಕ ಏಕ ವಿಷಯ ಕೃಷಿ ಚಿ ಜಾಂಜ್ ಉತ್ಕ ಚಿ ಜಾಂಜ್ ಪೂರ ವಿಷಯ ಅಮೆ ದಿತಾನ ಮುಜ ಮನ ಅಂತ ಬರ್ಯಾ ಮನ ನಾವೇ ದಿವಂಚೆ ತಕ್ಕ ಹಾವೇ ಏಕ ಬರೇ ಏಕ ಸೂಕ್ತ ನಾವು ದೋರಿಜೆ ಅಷ್ಟು ಮೇಳೆ ಹಾವೆ ಮನದಾಳು ಕೃಷಿ ನೀಲಯ ಮುನ್ನ ಹಾವೇ ಕೇಳ ಅನಿ ಮಜ ಅವು ಇಲ್ಲಿ ಮಕ್ಕ ಸಂಗಲ್ಲ ಜಾಗೋ ಪಾಡ್ಕರ್ನ ಕಾತು ಕೃಷಿಗೆ ಉಪಯೋಗ ಕರಾಮನ್ ಸಂಗ ಅದು ಮಜ ಮಮ್ಮಿ ಚೇ ನಾವು ಎತ್ತದಂತು ಎಮ್ಮ ಮೇಳ್ಯಾರ ಮಜ

0: ಜೀವನ ಚರ್ಚೆ ವಿಷಯ ಅಂತ ಕರಿದ್ಯಮ್ಮ ನಾವು ಚಿಂತ ಆಟ ಇಲ್ಲ
1: ಮಳೆರಿ ಫುಲ್ ಡೇ ಸಗಳೋ ದಿವಸ ತಕ್ಕಾಚಿ ತುಂಬಿದ ಬರ್ತಾ
0: ವೈ ವೈ ಕಿತ್ತಂಗೆ ಮಳೆರಿ ಮಧ್ಯ ಕಡೆ ಮಸ್ತು ಮುನಿ ಸಸಾತು ಮಧ್ಯ ಕಡೆ ಆಚೆ ವಿಷಯ ಅಂತ ಮಾಹಿತಿ ಕಾಣ್ಗೆ ಉಂಚೆ ಮಾಹಿತಿ ದೀವಂಚೆ ಪರ ಬರೇ ಬರೇ ಮಧ್ಯ ಕಡೆ ತಿಳ್ಕೊಂಡು ಗೆಲ್ಲೆ ಮುನಿ ಸಸಾತು ಪಳೆಯ ಏಕ ವಿಷಯ ಸಂಗೊಂಗ ಆಚೆತ ಹಾವು ಇಸ್ಕಾಲ ಅವೆತ್ತಸ್ತನ ಮಕ್ಕ ಶಿಕ ಇಲ್ಲೋ ಏಕ ಮಾಸ್ಟರ್ ಅಸಲ್ಲೋ ಅನ್ನ ತ್ಯಾ ಮಾಸ್ಟರ್ ಮಗ ಸಂಖ್ಯಾ ಅಲ್ಲೇ ಕೆದಳರಿ ಆಮಿ ಶಿಕಲ್ಲೆ ಶಿಕಾಪು ಆಮಿ ಅನಿ ಆಮಚೆ ಕಡೆ ಅಸಲಿ ಮಾಹಿತಿಯೋ ಕೆದ್ನೈ ಆಮಿ ಇಲ್ಲಿ ಪೋನ್ ದೂರ ನೋಜ ತೇ ಆಮಿ ಶೇರ್ ಕರಿಜೆ ತೆ ಶೇರ್ ಕೆಲರ್ ಮಾತ್ರ ಆಮಚಿ ಸಮಜ ಮುಖಾರ ವೇತಾ ಮಕ್ಕ ಗೊತ್ತಸ ಅನ್ನ ತೆ ಆಮೆ ಮಜೆ ಕ್ಲ್ಯಾಕ್ ದೋರ್ ಲಾರ ತೆ ಕಾಯ್ಸ್ ಫೈದೋ ನಾ ಆಮಿ ಶೇರ್ ಕೆಲರ್ ಮಾತ್ರ ಆಮಚಿ ಸಮಜ ಮುಖಾರ ವೇತಾ ಅನ್ಯ ಕುಚೆ ಸಂವಾಶತ ಪಳೆಯ ಮನುಷ್ಯಾಗ ಪ್ರಾಯ್ ಜಾವನ್ ವೆತೆ ವೆತಲೇ ಉಪರಾಂತ ಆಮ ಕಾಮ ಕರೂ ಜಾತಾಗಿ ಕಾಮ ಕರೂ ಜಾಯ್ನಾ ಪೂಣ ಆಮಚೆ ಕಡೆ ಉಲೋ ಉಂಚಾಕ ಕಾಯ್ ಪ್ರಾಬ್ಲಮ್ ನಾ ಆಮಚೆಡೆ ಉಲೋನು ಜಾಪೀಗ ಜಾಪ ಆಮಕ ದಿವಂಕು ಏಕ ಅವಕಾಶ ಸಾ ತರ ಆಮೆ ಮುಜಿ ಮಾಹಿತಿ ಅನ್ಯಕ್ಲೆ ದಿವಂಚ ಕಿತೆ ಜಾವು ಕಸಾ ಆತ ಆಮೆ ದಿಲ್ಲಿ ಮಾಹಿತಿ ತಾನೆ ಏಕ ಬರೆ ಕಾಮ ಕೆಲ ಮನ ಚಿಂತ್ಯಾ ಥೋ ಕಿತೆ ತೋ ಬರೋ ಝಲೋ ತೋ ಅನ್ಯಕ್ಲೆಕ್ ಬರೋ ಕರ್ತಾ ತದಳ ತೋ ಮಂಟ ಮಕ ಅಸಲ್ಯಾ ಮುಕ್ತಿನ ಮಕ ಮಾಹಿತಿ ದಿಲ್ಲ್ಯಾನ ಆ ಜಾವು ಬರೋ ಝಾಲ ಆಮಟ ತಿ ಖುಷಿ ತ್ಯಾ ಖುಷಿನ ಆಮಿ ಜೀವಂಗ ಜಾಯ ಆಸ ಆಮಿ ಕಂಚಿ ಏಕ ಮಾಹಿತಿ ಆಮಿ ಲಿಪೋನ್ ದೂರ ನೋಜೋ ಆಣಿ ಏಕ್ಲಾಕೆ ಶೇರ್ ಕರಾ ಅನ್ನ ಆಮಿ ಮುಖಾರ ಯಾ ಆಮಚೆ ಸಮಜ ಕನ್ನಡ ಈಗ ಅನೇಕ ಉದಾಹರಣೆ ಸಂಗ್ತಾ ಪೋರ್ ಸಂಜೆರ್ ಮಕ ಏಕ ಫೋನ್ ಎತ್ತ ಲಯನ್ಸ್ ಕ್ಲಬ್ ಅಂತ ಏಕ ಬರ ಸೆವೆಂತ್ ಅಸ ಮಣ್ಣಾಗುಡ್ಡೆ ತಾನಿ ಮಕ ಫೋನ್ ಕೇಳ ಮಕ ತುಂಬಿ ಕೈ ಸರ ಸಾತ್ ಆಮೇಲೆ ಅವ ಅಲ್ಲೆ ಕಡಸ ಮಕ ತುಂಬ ಕಡೆಯಲ್ಲ ಕಾಮ ಅಸ ಕಿತೆ ಅವ ಏಕ ಜಗೋ ಕಣ ಇಲ್ಲ ಮಕ ಏಕ ಕೃಷಿ ಕರಿಜಿ ಜಾಯ್ತ ಅವ ಇಮಿಡಿಯೇಟ್ಲಿ ತಮಿಳೆ ಕೋಣ ಕೃಷಿ ಕರು ಮುಖಾರ ವೆತ್ತಾ ತದಳ ಆಮಿ ತನಕ ಸಹಕಾರ ದಿಚೆ ಸಹಕಾರ ದಿನಲ್ಲ ತನಕ ತಿಂಗ್ ಕೃಷಿ ಕರು ಜಾಯ್ನ ತಾನೆ ಏಕ ಏಕರು ಜಾಗೋ ಕಣ್ಗೆವನು ತಂತು ಇಲ್ಲೆ ಬಾತ್ ಏಕ ಗರ್ ಅನ್ನ ಇನ್ನಿತರ ಕೃಷಿ ಕರು ಮುಖಾರ ಸರ್ಲಾತು ತಕ್ಕ ತ ಏಜ್ 62 ತರಿ 62 ವರ್ಷ ಪ್ರಾಯಚರಿ ಉಮೇದ ಆಸಾಮನ್ ಜಾಲೆ ನೇಮಕ ತದಳ ತದಳ ಆಮಿ ತನಕ ಪ್ರೋತ್ಸಾಹ ದಿಚೆ ತಶೇತ ಮುಜೆ ಕಡೆ ಮಂಗಳೂರಂತ 720 ಝನ್ ಮುಜೆ ಕಡೆ ಗ್ರೂಪರ ಸಾತ್ ಕೃಷಿಚೆ ಮಾಹಿತಿ ಜುಡುಲ್ಲೆ ಮುನೀಸ್ ತೇ ಏಕ ಏಕ್ಲಾಕ ಮಾಹಿತಿ ಪಶಾರ್ ಕರ್ತಾತ್ ತಶೇ ಅಸ್ತಾನ ಆಮ ಕಾಯಿ ಸುಲಾಬ್ ಜಾತಾ ಮುಜೆ ಕೃಷಿಂತಿ ಅವನು ಮಾಹಿತಿ ಕಣಗೆ ಜೆ ಮುನ್ನ ಏಕ ಏಕ್ಲಾಕ ತನ್ನ ಕಾಣ್ಗೆವನು ಮುಖಾರ ಉಸಿಯತ ಆಮಕ ತಶೆ
1: ಬರೇ ಮಾರ್ಕ್ ಸೇರ ಇತ್ಲಿ ವೇಳ್ತಾಯ್ ತುಂಬಿ ಆಮಕ ಪೌಸಾಚೆ ಉದ್ದ ಕೃಷಿ ಅಮ್ಮಿ ಕೊಯ್ಲು ಕರೀತ ಅನಿ ಇಂಗು ಗುಂಡಿ ಮೈಗೆರಿ ಭತ್ತ ಕೃಷಿ ಕಷಿ ಕೊರೀತು ಚೆರಡುವಾನಿ ಅನಿ ಏವನು ತುಂಬಿಲೇಕತೆ ಮನದಾಳು ಕೃಷಿ ನಿಲಯ ಏವನು ತಪೋಳೋನು ಥಿಯರಿ ಪ್ರಾಕ್ಟಿಕಲ್ ತ ಪ್ರಶಿಕ್ಷೆ ಪ್ರತಿ ದುಸ್ರ ದುಸ್ರ ವಿಷಯ ಸಂಗ್ಲೆ ಅನಿ ಅಶಿ ಕೆಲ್ಲರ ಮಾತ್ರ ಮೇಲೆ ಪರಿಸರ ಸಂರಕ್ಷಣೆ ಜತ್ತಾ ಮನ ಮಕ್ಕ ದಿಸ್ತಾ ಎದ್ದುಳ್ತಾಯ್ ತುಂಬಿ ಸಂವಾದ ಅಂತೂ ಭಾಗ್ಯ ತಿಳಿಯಾಕ ತುಮಕ ಧನ್ಯವಾದ ನಮಸ್ಕಾರ
0: ಎದುಳು ಪರ್ಯಾಂದು ತುಂಬಿ ಮಕ್ಕ ಹಪ್ಪವನು ಏ ಕಾರ್ಯಕ್ರಮ ಅಂತ ಬರೀ ವಿಷಯ ಲೋಕಾಂಕ ಮೇಲ್ಚೆ ಬರೀ ತುಮಕ ಕೆಲ್ಯಾಕ ತುಮಕ ಮಜಾ ಕಳೆದಂತಾವ್ ತುಮಕ ದೇವ್ ಬೋರೆ ಕೊರು ಮುಂಟಾವ್
1: ಎದುಳ್ತಾಯ್ ತುಂಬಿ ಪೌಸ ಉದ್ದಾಕ ಕೃಷಿ ಜಿರೋಚೆ ಅನಿ ಪರಿಸರ ಸಂರಕ್ಷಣ ಹ್ಯಾ ವಿಷಯಾರಿ ಮಾರ್ಕ್ ಸೇರಾ ಹಂಗೆಲ್ ಸಂಗಾತ ಸಂವಾದ ಕಲಿಂತಿ ಸಂವಾದ ಚಲಾಯಿಸುಂದಿಲ್ಲ ಸುಮಾ ಆರ್ ಮಿತ್ರ ಹಂಗಾಕ ಐಚೆ ಕೊಂಕಣಿ ಕಾರ್ಯಕ್ರಮ ಸಮಾಪ್ತಿ ಜತ್ತ ನಮಸ್ಕಾರ ಆಕಾಶವಾಣಿ ಮಂಗಳೂರು
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-3
5: ಈಗ ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಮೇಕಾ ಸಿಂಗ್ ಹಾಡಿರುವ ಥ್ಯಾಂಕ್ ಯು ಚಿತ್ರದ ಗೀತೆ ಅಮಿತ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಏಕಾನ್ ಮತ್ತು ಹಂಸಿಕಾ ಅಯ್ಯರ್ ಹಾಡಿರುವ ರಾವಣ್ ಚಿತ್ರದ ಗೀತೆ, ರಚನೆ ವಿಶಾಲ್ ದಡ್ಲಾನಿ, ಸಂಗೀತ ವಿಶಾಲ್ ಶೇಖರ್.

ಇರ್ಷಾದ್ ಕಮೇಲ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ನೀಡಿರುವ ಮೌಸಮ್ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಮೀಕಾ ಸಿಂಗ್ ಮತ್ತು ಪಂಕಜ್ ಕಪೂರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಂಕರ್ ಎಹಸಾನ್ ಲಾಯ್ ಸಂಗೀತ ನೀಡಿರುವ ಗೇಮ್ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಶ್ರೇಯಾ ಘೋಷಾಲ್ ಮತ್ತು ಕ್ಷಿತಿಜ್.

ಚಿತ್ರ ಸನ್ ಆಫ್ ಸರ್ದಾರ್, ಸಾಹಿತ್ಯ ಶಬ್ಬೀರ್ ಅಹಮದ್, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಯ್ಯ, ಹಾಡಿರುವ ಕಲಾವಿದರು ವಿಕಾಸ್ ಬಳ್ಳಾಲ್, ಅಮನ್ ತ್ರಿಖಾ ಮತ್ತು ಹಿಮೇಶ್ ರೇಷಮಯ್ಯ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕಾರ್ಯಕ್ರಮದ ಕೊನೆಯಲ್ಲಿ ವಿಶಾಲ್ ದಡ್ಲಾನಿ ಅವರ ಧ್ವನಿಯಲ್ಲಿ ಕೇಳಿ ಕ್ಯಾ ಸೂಪರ್ ಕೂಲ್ ಹೇ ಹಮ್ ಚಿತ್ರದ ಗೀತೆ, ರಚನೆ ಮಯೂರಿ ಪುರಿ, ಸಂಗೀತ ಸಚಿನ್ ಜಿಗರ್.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆ, 6:50 ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಪಂಚವಟಿ, 7:45 ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಂಚಿತರಿಗೆ ಆದ್ಯತೆ. 8:35 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ದೀಕ್ಷಾ ರಾಮಕೃಷ್ಣ ಮತ್ತು ಶರಧಿ ಪಾಟೀಲ್ ಹಾಡಿರುವ ಭಾವಗೀತೆಗಳು. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಮಂಡ ಸುಧಾರಾಣಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣದ ಕೊಡುಗೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ರಾಮಕೃಷ್ಣ ಶಾಸ್ತ್ರಿ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರ್ ಶಾನುಭಾಗ್ ರತ್ನಮಾಲ ಪ್ರಕಾಶ್ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ಕನ್ನಡ ಚಿತ್ರಗೀತೆಗಳು, 10:30 ಎಸ್ಎಂಎಸ್ ಮೆಲೋಡೀಸ್. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:05 ವನಿತಾವಾಣಿ ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗದಿಂದ ಕಾರ್ಯಕ್ರಮ ವೈವಿಧ್ಯ. 11:30 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ

0: 12:05ಕ್ಕೆ ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಮತ್ತು ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20ಕ್ಕೆ ಸ್ವರಮಾಧುರ್ಯ. ಜಯಶ್ರೀ ರಂಗನಾಥ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮ. ಕೀಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಅಣ್ಣಪ್ಪ ಪೂಜಾರಿ ಬೈಂದೂರು. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00ಗೆ ಕನ್ನಡ ಚಿತ್ರಗೀತೆಗಳು. 5:30ಕ್ಕೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ. ಗುರುಗಳು ವಂದನಾ ಜಧಾತ್, ವಿದ್ಯಾರ್ಥಿಗಳು ಅನಿಷ್ಕಾ ಸಿನ್ಹಾ ಮತ್ತು ನಿಶಾ ಪಾಣಿಗ್ರಹಿ. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ. 6:50ಕ್ಕೆ ಕೃಷಿ ರಂಗ. ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಕುರಿತು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಕೇಳುಗರೆ, ಯುವ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani, the news read by V.C. Pramod. The 8th India-Indonesia Joint Commission meeting was held in New Delhi today. External Affairs Minister Dr. S. Jayashankar and his Indonesian counterpart Sugiono co-chaired the meeting. During the meeting, they reviewed the entire spectrum of bilateral relations under their comprehensive strategic partnership. Both sides discussed ways to further strengthen cooperation in a wider range of areas, including political affairs, defense and security, maritime cooperation, trade and investment, pharmaceuticals and healthcare, digital technology, energy, connectivity, space, education, consular matters, culture and people-to-people exchanges. Dr. Jayashankar and Mr. Sugiono welcomed the growing momentum in bilateral ties and agreed to hold the next Joint Commission meeting at a mutually convenient date in the near future. West Bengal Women and Child Development and Social Welfare Minister Agnimitra Paul today chaired a high-level administrative review meeting at Siliguri. Discussions focused on municipal affairs, women and child development, social welfare, disaster management, sanitation, drainage, waste management, traffic regulation and the implementation of various government schemes. Later addressing the media, Ms. Paul said, Darjeeling, Mirik, Karsiong, Kalimpong and Siliguri will soon be developed as 5 Himalayan cities. She said strict measures will be taken to improve urban infrastructure and cleanliness. Union Science and Technology Minister Dr. Jitendra Singh has said the Narendra Modi government has transformed India in the past 12 years into an aspirational nation driven by opportunity, innovation and self-belief. Speaking to media, Dr. Singh said governance reforms, technological democratization and citizen-centric policies have fundamentally changed the way people of the country view their future prospects. He said India's space economy, currently valued at nearly $9 billion,

ಮೌನೇಶ್ ಕುಮಾರ್ ಛಾವಣಿ ಹಾಗೂ ನಾಗಚಂದ್ರಿಕಾ ಹಾಡಿದ ಪುರಂದರದಾಸರ ರಚನೆಯನ್ನು ಕೇಳಿದಿರಿ. ಈಗ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ಮತ್ತೊಂದು ರಚನೆ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯ ವಾರ್ತಾಃ. ನವದಿಲ್ಲ್ಯಾಂ ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಸಂಪನ್ನಂ. ದ್ವೈಪಾಕ್ಷಿಕ ವಾರ್ತಾಯಾಂ ಉಭೌ ಪಕ್ಷೌ ಸಾಮರಿಕ ಸಹಭಾಗಿತ್ವಂ ಸುದೃಢೀಕರಣಾಯ ಸಹಮತೌ ಅಭವತಾಂ. ಗೃಹಮಂತ್ರಿಣಾ ಅಮಿತ್ ಶಾಹೇನ ಅಂತಾರಾಷ್ಟ್ರೀಯ ಸೀಮಾಯಾಂ ವಿತ್ತೀಯ ಸಂಪತ್ತಿ ವ್ಯವಹಾರೇಷು ಸೂಕ್ಷ್ಮ ನಿರೀಕ್ಷಣಾಯ ಆಹುತಂ. ಸಿಬಿಎಸ್ಇ ಅದ್ಯ ಮಧ್ಯರಾತ್ರೌ ದ್ವಾದಶಿ ಕಕ್ಷಾಯಾಃ ಪುನರ್ಮೂಲ್ಯಾಂಕನಾಯ ಆವೇದನಸ್ಯ ವೇವ ಫಲಕಂ ಸಮಾಪಯಿಷ್ಯತಿ. ರಾಷ್ಟ್ರೀಯ ಪುರಸ್ಕಾರ ವಿಜೇತಾ ಮಲಯಾಳಂ ಅಭಿನೇತಾ ಸಲೀಂ ಕುಮಾರಃ ಕೊಚ್ಚಿನಗರೆ ದಿವಂಗತಃ. ಆಗಾಮಿ ದ್ವಿತ್ರಿ ದಿನೇಷು ಸಂಪೂರ್ಣೆ ದೇಶೇ ವ್ಯಾಪಕ ವೃಷ್ಟಿ ಭವಿಷ್ಯತಿ ಇತಿ IMD ಇತ್ಯನೇನ ಪೂರ್ವಾನುಮಾನಂ ಪ್ರಕಟಿತಮಸ್ತಿ. ಅಪಿ ಚ ಭಾರತೀಯ ಮಲ್ಲಕ್ರೀಡಕಾಃ ಮಂಗೋಲಿಯಾಯಾಃ ಉಲಾನ್ ಬಟಾರ್ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೇ ಸ್ವರ್ಣಪದಕೆ ದ್ವೇ ಕಾಂಸ್ಯಪದಕೆ ಚ ವಿಜಿತವಂತಃ. ಅಥ ವಾರ್ತಾಃ ವಿಸ್ತರೇಣ. ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತಾಯೋಗಸ್ಯ ಉಪವೇಶನಂ ಅದ್ಯ ನವದಿಲ್ಲಿನಗರೆ ಸಂಪನ್ನಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ತಥಾ ತಸ್ಯ ಇಂಡೋನೇಷಿಯಾ ದೇಶೀಯಃ ಸಮಕಕ್ಷೀಯಃ ಸುಗಿಯೋನೋ ವಿತ್ತೇಶಃ ಚ ಉಪವೇಶನಸ್ಯಾಸ್ಯ ಸಹಾಧ್ಯಕ್ಷತಾಂ ಕೃತವಂತೌ. ಸಾಮಾಜಿಕ ಮಾಧ್ಯಮೆ ಪ್ರಕಾಶಿತೆ ಸಂದೇಶೆ ಡಾಕ್ಟರ್ ಜೈಶಂಕರಃ ಉಕ್ತವಾನ್ ಯತ್ ವಿಗತೇಷು ವರ್ಷೇಷು ಉಭಯೋ ದೇಶಯೋ ಮಧ್ಯೆ ವ್ಯಾಪಕ ರಣನೀತಿಕ ಸಹಭಾಗಿತಾ ಸುದೃಢಾ ಅಭವತ್. ತೇನುಕ್ತಂ ಯತ್ ರಾಜನೈತಿಕ ರಕ್ಷಾ ಸುರಕ್ಷಾ ಸಾಮುದ್ರಿಕ ನೌವಹನ್ ವಾಣಿಜ್ಯ ವಿತ್ತೀಯ ಪ್ರೌದ್ಯೋಗಿಕಿ ಸ್ವಾಸ್ಥ್ಯ ಔಷಧ ನಿರ್ಮಾಣ ಉರ್ವರಕ್ ಮಹತ್ವಪೂರ್ಣ ಖನಿಜ ಕ್ಷೇತ್ರೇಷು ತಥಾ ಪರ್ಯಟನ ಶಿಕ್ಷಣ ಏವಂ ಸಾಂಸ್ಕೃತಿಕ ಸಹಯೋಗಾದಿಷು ವಿಷಯೇಷು ಮಹತ್ವಪೂರ್ಣ ಚರ್ಚಾ ಅಭವತ್. ಉಭವ ನೇತಾರೌ ಕ್ಷೇತ್ರೀಯ ಘಟನಾಕ್ರಮಾನ್ ಬಹುಪಕ್ಷೀಯ ಸಮನ್ವಯಸ್ಯ ಸಂವರ್ಧನಂ ತಥಾ ಭಾರತ ಆಸಿಯಾನ್ ಸಂಬಂಧಾನಾಂ ಸುದೃಢೀಕರಣೆ ಅಪಿ ಸ್ವವಿಚಾರಾಣಾಂ ಆದ

ಪ್ರದಾನ ಅಕುರುತಾಂ. ಇತಃ ಪೂರ್ವಂ ಉದ್ಘಾಟನ ಭಾಷಣೆ ಡಾಕ್ಟರ್ ಜಯಶಂಕರ ಅವದತ್ ಯತ್ ಉಭಯೋ ದೇಶಯೋ ಮಧ್ಯೆ ಸಂಯುಕ್ತಾಯೋಗಸ್ಯ ಉಪವೇಶನಮಿದಂ ಚತುರ್ವರ್ಷಾನಂತರಂ ಆಯೋಜಿತಂ ಅಸ್ತಿ. ಏತತ್ ಸ್ವೀಕರಣೀಯಂ ಯತ್ ಅಸ್ಮಿನ್ ಸಮಯೆ ದ್ವಿಪಕ್ಷೀಯ ಸಂಬಂಧೇಷು ಮಹತ್ವಪೂರ್ಣ ಪ್ರಗತಿಃ ಅಭವತ್. ತೇನಾಗ್ರೆ ಉಕ್ತಂ ಯತ್ ಗತವರ್ಷೆ ಭಾರತ್ ಇಂಡೋನೇಷ್ಯಾ ದೇಶೌ ಉಭೌ ರಾಜನೈಕ ಸಂಬಂಧಾನಾಂ ಸ್ಥಾಪನಾಯಾಃ ಪಂಚಸಪ್ತತಿ ವರ್ಷಾಣಾಂ ಪೂರ್ತೇಃ ಉತ್ಸವಂ ಸಮ್ಯಕ್ ಆಚರಿತವಂತೌ. ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಾಣಾಂ ಭವನ ನಿರ್ಮಾಣಸ್ಯ ತಥಾ ಸಂಪತ್ತೀನಾಂ ಚ ಕ್ರಯಣಸ್ಯ ವಿಕ್ರಯಣಸ್ಯ ಚ ವಿಷಯೆ ಕಠೋರ ಪರ್ಯವೇಕ್ಷಣಸ್ಯ ಪಾಲನಂ ಆಹೂತವಾನ್. ಏಷಃ ನಿರ್ದೇಶಃ ತೇನ BSF ತ್ರಿಪುರಾ ಸೀಮಾ ಮುಖ್ಯಾಲಯೆ ಪೂರ್ವೋತ್ತರ ರಾಜ್ಯಸ್ಯ ಸೀಮಾವರ್ತಿ ಕ್ಷೇತ್ರಾಣಾಂ ಸಂಬಂಧೆ ಆಯೋಜಿತಾಯಾಂ ಸಭಾಯಾಂ ಪ್ರದತ್ತಃ. ಗೃಹಮಂತ್ರಿ ಗತ ಪಂಚ ವರ್ಷಾಣಾಂ ಭೂಮಿಲೇಖಾನಾಂ ಪರೀಕ್ಷಣಂ ಕಾರಯಿತುಂ ಅಪಿ ನಿರ್ದಿಷ್ಟವಾನ್. ಶೀರ್ಷಾಹ ಉಕ್ತವಾನ್ ಯತ್ ಸೀಮಾವರ್ತಿ ಜನಪದೇಷು ವಿತ್ತೀಯ ಅನುಶಾಸನಸ್ಯ ಸುನಿಶ್ಚಿತೀಕರಣಂ ರಾಜ್ಯ ಸರ್ವಕಾರಾಣಾಂ ದಾಯಿತ್ವಂ ಅಪಿ ಅಸ್ತಿ. ಉಪವೇಶನೆ ಅಸ್ಯ ವಿಷಯಸ್ಯ ಉಪರಿ ವಿಶೇಷತಯಾ ಬಲಂ ದತ್ತಂ ಯತ್ ನರೇಂದ್ರ ಮೋದಿನಃ ನೇತೃತ್ವೇ ಕೇಂದ್ರ ಪ್ರಶಾಸನಂ ಅಂತಾರಾಷ್ಟ್ರೀಯ ಸೀಮಾಸು ಉಚ್ಚತಮಸ್ತರಸ್ಯ ಸುರಕ್ಷಾಂ ಸುನಿಶ್ಚೇತುಂ ದೃಢಸಂಕಲ್ಪಿತಂ ಅಸ್ತಿ. ತಥಾ ಚ ಸೀಮಾವರ್ತಿ ಕ್ಷೇತ್ರಾಣಾಂ ಸಮಗ್ರ ವಿಕಾಸಾಯ ಸುರಕ್ಷಾಯೈ ಚ ಕೇಂದ್ರೀಯ ರಾಜ್ಯ ವಿಭಾಗಾನಾಂ ಮಧ್ಯೆ ಸುದೃಢ ಸಮನ್ವಯಸ್ಯ ಸಂವರ್ಧನಂ ಕರೋತಿ. ಅಸ್ಮಿನ್ ಉಪವೇಶನೆ ಮಾಣಿಕ್ ಶಾಹ ಮುಖ್ಯ ಸಚಿವ JK ಸಿನ್ಹಾ ಅನ್ಯೇ ಚ ವರಿಷ್ಠಾಧಿಕಾರಿಣಃ ಉಪಸ್ಥಿತಾ ಆಸನ್. ತಥೈವ ಸೀಮಾವರ್ತಿಸು ಸರ್ವೇಷಾಂ ಅಷ್ಟ ಜನಪದಾನಾಂ ಜನಪದಾಧಿಕಾರಿಣಃ ಆರಕ್ಷಿ ಅಧೀಕ್ಷಕಃ ಚ ಅಪಿ ಉಪಸ್ಥಿತಾ ಆಸನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರ್ಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ದ್ವಾದಶೀ ಕಕ್ಷಾಯಾಃ ಪರೀಕ್ಷಾ ಪರಿಣಾಮಸ್ಯ ಪ್ರಕಾಶನಾನಂತರಂ ಸಂಬಂಧಿತ ವಿಷಯಾಣಾಂ ಪರೀಕ್ಷಣಾಯ ಉತ್ತರಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾಯ ಚ ಅಂತರ್ಜಾಲೀಯ ಮಾಧ್ಯಮೇನ ಆವೇದನ ಪತ್ರಾಣಾಂ ಪ್ರೇಷಣಸ್ಯ ಅದ್ಯ ಅಂತಿಮಾ ತಿಥಿಃ ಅಸ್ತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಸಾಮಾಜಿಕ ಮಾಧ್ಯಮೇಷು ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಉಕ್ತವಾನ್ ಯತ್ ವೇವ್ ಫಲಕಂ ಮಧ್ಯರಾತ್ರಿ ಪರ್ಯಂತಂ ಉದ್ಘಾಟಿತಃ ಭವಿಷ್ಯತಿ. ಪರಿಷದಾ ಛಾತ್ರೇಭ್ಯಃ ಅನುರೋಧ ಕೃತ ಯತ್ ತೇ ಅಂತಿಮತಿಥೇಃ ಪೂರ್ವಮೇವ ಸ್ವ ಆವೇದನಪತ್ರಾಣಿ ಪೂರಯಿತ್ವಾ ಪ್ರೇಷಯೇಯುಃ. ರಾಷ್ಟ್ರೀಯ ಪುರಸ್ಕಾರ ವಿಜೇತ ಮಲಯಾಳಂ ಚಲಚಿತ್ರಾಭಿನೇತ ಸಲೀಂ ಕುಮಾರಃ ಹ್ಯಃ ಕೋಚಿನಗರೆ ದಿವಂಗತಃ. ತಸ್ಯ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೇ ಉಪಚಾರಃ ಪ್ರಚಲತಿ ಸ್ಮ. ಸಃ 57 ವರ್ಷೀಯಃ ಆಸೀತ್. ಶ್ರೀಕುಮಾರಃ ಗತರಾತ್ರೌ ಪ್ರಾಯಃ ಪಾದೋನ 11 ದಿವಂಗತಃ. ಪ್ರಾರಂಭೆ ದೂರದರ್ಶನ ಹಾಸ್ಯ ಕಾರ್ಯಕ್ರಮೇಣ ಅವಧಾನಂ ಪ್ರಾಪ್ತಃ ಶ್ರೀ ಸಲೀಂ ಕುಮಾರಃ 96.29 ವರ್ಷೇ ಸಿದ್ದಿಕೀ ಶಮೀರ್ ಇತ್ಯನೇನ ನಿರ್ದಿಷ್ಟಂ ಈಷ್ಟಮಾನು 100 ವಟ್ಟಂ ಇತಿ ಚಲಚಿತ್ರಸ್ಯ ಮಾಧ್ಯಮೇನ ಚಲಚ್ಚಿತ್ರ ಜಗತಿ ಪ್ರವಿಷ್ಟವಾನ್. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅಭಿನೇತುಃ ಸಲೀಂ ಕುಮಾರಸ್ಯ ನಿಧನೆ ದುಃಖಂ ಪ್ರಕಟಿತಂ. ಭಾರತೀಯ ಋತುವಿಜ್ಞಾನ ವಿಭಾಗೇನ ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲಸ್ಯ ಆಗಮನೇನ ಅಗ್ರಿಮೆ ದ್ವಿತ್ರಿಷು ದಿನೇಷು ಸಂಪೂರ್ಣೇ ದೇಶೇ ತೀವ್ರ ವೃಷ್ಟೇಃ ಪೂರ್ವಾನುಮಾನಂ ಪ್ರಕಟಿತಂ. ಉತ್ತರ ಮಧ್ಯ ಭಾರತಸ್ಯ ಕೇಷುಚಿತ್ ಭಾಗೇಷು ಉಷ್ಣತರಂಗಸ್ಯ ಸ್ಥಿತಿಃ ಅಪಿ ಅನುವರ್ತತೆ. ಏತದತಿರಿಚ್ಯ ಆಗಾಮಿಷು ಚತುರ್ಷು ದಿನೇಷು ದಿಲ್ಲಿ ಪಂಜಾಬ್ ಹರಿಯಾಣ ಚಂಡೀಗಢ ಪಶ್ಚಿಮ ರಾಜಸ್ಥಾನ ತಟೀಯ ಆಂಧ್ರಪ್ರದೇಶ ಇತ್ಯೇತೇಷು ಪ್ರದೇಶೇಷು ಉಷ್ಣತರಂಗಸ್ಯ ಸ್ಥಿತಿಃ ಭವಿಷ್ಯತಿ ಇತಿ ಋತುವಿಜ್ಞಾನ ವಿಭಾಗೇನ ಪೂರ್ವಾನುಮಾನಿತಂ. ಉತ್ತರ ಪಶ್ಚಿಮ ಭಾರತೆ ಮಧ್ಯ ಭಾರತೆ ಚ ಆಗಾಮಿಷು ತ್ರಿಷು ದಿನೇಷು ಅಧಿಕತಮಂ ತಾಪಮಾನಂ 2-6 ಡಿಗ್ರಿ ಸೆಲ್ಸಿಯಸ್ ಪರ್ಯಂತಂ ಭವಿತುಂ ಶಕ್ನೋತಿ. ತೆಲುಗು ದೇಶಂ ಪಾರ್ಟೀತಿ ದಳಸ್ಯ ರಾಷ್ಟ್ರೀಯ ಅಧ್ಯಕ್ಷೇಣ ಎನ್ ಚಂದ್ರಬಾಬು ನಾಯ್ಡು ವರೇಣ ಆಗಾಮಿ ಜೂನ್ ಮಾಸಸ್ಯ 18 ದಿನಾಂಕೆ ರಾಜ್ಯಸಭಾ ನಿರ್ವಾಚನಾಯ ಸ್ವಕೀಯಸ್ಯ ದಳಸ್ಯ ತ್ರಯಃ ಪ್ರತ್ಯಾಶಿನಃ ಘೋಷಿತಾಃ. ತೇಷು ಉದ್ಯೋಗಪತಿಃ ಸನಾ ಸತೀಶಃ ಶಿಕ್ಷಾವಿದ ಭಾಷ್ಯಂ ರಾಮಕೃಷ್ಣಃ ತಥಾ TDP ಸಾಮಾಜಿಕ ಮಾಧ್ಯಮ ಪ್ರಕೋಷ್ಠಸ್ಯ ಪ್ರಮುಖ ಚಿಂತಕಯಾಲ ವಿಜಯ ಚ ಸಂತಿ.

ಇದೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕೃಷ್ಣಾನಾಯ್ಕ ಎಂಬ 65 ವರ್ಷದ ವ್ಯಕ್ತಿಯು ಬಂಟ್ವಾಳ ತಾಲೂಕು ಅಳಿಕೆ ಗ್ರಾಮದ ಮುಳಿಯ ಎಂಬಲ್ಲಿ ವಾಸವಾಗಿದ್ದು, ದಿನಾಂಕ 30/5/2026, ಅಂದರೆ ಇದೇ ಮೇ 30ರಂದು ಮುಳಿಯದ ತನ್ನ ಮನೆಯಿಂದ ಹೋದವರು ಇದುವರೆಗೆ ಮನೆಗೆ ಬಾರದೆ ಕಾಣೆಯಾಗಿರುತ್ತಾರೆ. ಕಾಣೆಯಾದ ವ್ಯಕ್ತಿಯ ಚಹರೆ ಈ ರೀತಿಯಾಗಿದೆ. ಹೆಸರು ಕೃಷ್ಣಾನಾಯ್ಕ, ಪ್ರಾಯ 65 ವರ್ಷ, ಕಪ್ಪು ಮೈಬಣ್ಣ, ಸಾಧಾರಣ ಶರೀರ ಹೊಂದಿರುವ ಇವರು ಕನ್ನಡ ಮತ್ತು ತುಳು ಭಾಷೆ ಬಲ್ಲವರಾಗಿದ್ದು, ಕಾಣೆಯಾದ ಸಂದರ್ಭದಲ್ಲಿ ಮಿಕ್ಸ್ ಕಲರ್ ಗೆರೆಗಳ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿರುತ್ತಾರೆ. ಕಾಣೆಯಾದ ಈ ವ್ಯಕ್ತಿಯ ಚಹರೆ ಪತ್ತೆಯಾದಲ್ಲಿ ವಿಟ್ಲ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 239233, STD ಕೋಡ್ ಸಂಖ್ಯೆ 08255, ಅಥವಾ ಜಿಲ್ಲಾ ನಿಸ್ತಂತು ವಿಭಾಗದ ದೂರವಾಣಿ ಸಂಖ್ಯೆ 22205000, STD ಕೋಡ್ ಸಂಖ್ಯೆ 08244, ಇಲ್ಲಿ ತಿಳಿಸುವಂತೆ ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ.

0: bpmsuryagar.gov.in ಅಲ್ಲಿ.
1: ಸೂರ್ಯಘರ್
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸ್ಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ನ ಟೆನ್ಷನ್?
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಂಡು

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿಯಿವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 750

0: 85, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್,

0: ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಪಂಚವಟಿ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ, ಚೆಂಡೆ ಗೋಪಾಲನಾಯಕ್, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಶ್ರುತಿ ಉದಯ. ಕೇಳಿ ಪಂಚವಟಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

宝塔宝贝哎，雪花那给碰到了，干了那给苦了给的哟。

ವೀರರೆಲ್ಲರೂ ಬನ್ನಿ.

ಇದುವರೆಗೆ ಪಂಚವಟಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ, ಚೆಂಡೆ ಗೋಪಾಲನಾಯಕ್, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಶ್ರುತಿ ಉದಯ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 9 ಮಂಗಳವಾರ ಬೆಳಗ್ಗೆ 11:30 ದಿಂದ

12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ June 9 ಮಂಗಳವಾರ 11:30 ರಿಂದ 12:30 ವರೆಗೆ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 45 ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014 ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು

0: ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ ಒಂದರ ಅಡಿಯಲ್ಲಿ ಇ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು

0: 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನು ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ

ಈ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕ್ಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ.

ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ. ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗಿದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100%, ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿಯಿದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ

0: ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಈಗ ದೀಕ್ಷಾ ರಾಮಕೃಷ್ಣ ಹಾಡಿರುವ ಭಾವಗೀತೆ, ರಚನೆ ಮಂಜೇಶ್ವರ ಗೋವಿಂದ ಪೈ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: based on this reset, I look forward to a very positive development of the relationship.
1: I think mutual understanding, mutual cooperation, goodwill and good intent. That's what's going to carry this relationship forward. Ms. Veena Sikri, thank you so much for joining us on the program today.
0: Thank you very much.
2: You were listening to a discussion on strengthening India-Nepal bilateral ties. The participants were Veena Sikri, former ambassador, and Gauran Dhawan Lal, anchor. This program was produced and presented by the News Services Division of Akashwani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044. Spotlight.
3: ಆಕಾಶವಾಣಿ ಮಂಗಳೂರು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಈಗ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಅನುರಾಧ ಭಟ್ ಹಾಡಿರುವ ಛಟ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಮಂಜು ಕವಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಜಿ ಅಭಿಮಾನ್ ರಾಯ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಹುಲಿ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಅವಿನಾಶ್ ಛಬ್ಬಿ ಹಾಗೂ ಲಕ್ಷ್ಮೀ.

0: ಅವಿನಾಶ್ ಚೆಬ್ಬಿ ಹಾಗೂ ಲಕ್ಷ್ಮಿ ಹಾಡಿದ ಹುಲಿ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರ ಸಂಜು, ಹಾಡಿರುವ ಕಲಾವಿದರು ವಾಸುಕಿ ವೈಭವ್ ಹಾಗೂ ಐಶ್ವರ್ಯ ರಂಗರಂಜನ್, ರಚನೆ ಆಕಾಶ್, ಸಂಗೀತ ವಿಜಯ್.

ಈಗ ಕೇಳಿ ಅರ್ಮಾನ್ ಮಲ್ಲಿಕ್ ಹಾಡಿರುವ ಗೀತೆ. ಹೃದಯ ಶಿವ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಲೋಕಿ ತವಸ್ಯ. ಚಿತ್ರ ಕಾಕ್ಟೈಲ್.

ಈಗ ಕೇಳಿ ಪುಷ್ಪ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಸಿದ್ ಶ್ರೀರಾಮ್, ರಚನೆ ವರದರಾಜ್ ಚಿಕ್ಕಬಳ್ಳಾಪುರ, ಸಂಗೀತ ದೇವಿಶ್ರೀ ಪ್ರಸಾದ್.

ವಾಸುಕಿ ವೈಭವ್ ಅವರ ಸಾಹಿತ್ಯಕ್ಕೆ, ರಘು ದೀಕ್ಷಿತ್ ಸಂಗೀತ ನೀಡಿರುವ ನಿನ್ನ ಸನಿಹಕ್ಕೆ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಸಿದ್ಧಾರ್ಥ ಬೆಳ್ಮಣ್ಣು ಹಾಗೂ ರಕ್ಷಿತಾ ಸುರೇಶ್.

ಕಾರ್ಯಕ್ರಮದ ಕೊನೆಯಲ್ಲಿ ಸೋನು ನಿಗಮ್ ಹಾಡಿರುವ ಮನಸಾರೆ ಚಿತ್ರದ ಗೀತೆ, ರಚನೆ ಜಯಂತ್ ಕೈಕಣಿ, ಸಂಗೀತ ಮನೋಮೂರ್ತಿ.

ಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಫೀಸು ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೆಳಗುರಿ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ, 6:30 ಚಿಂತನ ರಾಮಕೃಷ್ಣ ಶಾಸ್ತ್ರಿ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಶಂಕರ್ ಶಾನ್ಭಾಗ್ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ಕನ್ನಡ ಚಿತ್ರಗೀತೆಗಳು, 10:30 SMS ಮೆಲೋಡೀಸ್. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾ ವಾಣಿ. ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗದಿಂದ ಕಾರ್ಯಕ್ರಮ ವೈವಿಧ್ಯ. 11:30 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಮತ್ತು ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಜಯಶ್ರೀ ರಂಗನಾಥ ಹಾಡಿರುವ ಭಕ್ತಿಗೀತೆಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಅಣ್ಣಪ್ಪ ಪೂಜಾರಿ ಬೈಂದೂರು. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ. ಗುರುಗಳು ವಂದನಾ ಜದಹತ್, ವಿದ್ಯಾರ್ಥಿಗಳು ಅನುಷ್ಕಾ ಸಿನ್ಹಾ ಮತ್ತು ನಿಶಾ ಪಾಣಿಗ್ರಹಿ. 5:45 ಹಿಂದಿ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಕುರಿತು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ KM ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. ಕೇಳುಗರೆ, ಯು ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ದಿಸ್

7 ಸೆಕೆಂಡುಗಳು. ನಮ್ಮ ನಾಳೆಯ ಪ್ರಸಾರ ಬೆಳಗ್ಗೆ 5:55 ಆರಂಭ. ಆತ್ಮೀಯ ಕೇಳುಗರಿಗೆಲ್ಲ ಪ್ರಮೀಳಾ ಮುರಳಿಕೂರ ಶುಭರಾತ್ರಿ. ಜೈ ಹಿಂದ್.